0: tongan tongan ba ra ra pasa sa tan mea mamuk na re ribu inak nak na lady ba ka thil si su kari kari ma pau le ba ka haida koi isi nak sa la kan tong na ru se ne sa la se tu te hinau be ma koi ka thil si su yo se la le ma na ma singun bi ima mea mamuk pha mi masidang tang wari ta sa ba ho do ra se
1: ima gi ming ga le phong kam tai bi yo
2: ai gi ming gi ta ba bi ko ge
0: laibam du ba hai
2: laibam thong ju wai khong khong na
0: pung kya dai dai thola ga ima pung kya da hanjin bi ga hanjin ba sa
2: ai di ayuk nga ta thola i adu ga pung taru tare taram dai dai chan lok san balai
0: ho nung dang gi
2: koi po pham bami je koi di koi ra a da pham ba de gi si do khra ban na koi si da mung sar ga pham koi ra koi ra
0: adu ima si do ki bai ja si da su du mai ji gang kai thien na oi ra mi ra
2: oi ra mi adu si na ai ja gang ima ka thien
0: a
2: hain thon ban asi the thiet ban ya do
0: o khele thele si da mamang da
2: bi mai ma di kuire
0: phamai se
2: phamai ba je asom da chi ding ai da gi sum
0: sorok ma ban ya ba
2: sorok da sum pham ba da gi nuai ta da na bo sa na a thel ma sa je na sa ga pham ne bo ko adu mu kui na mu matam kha pham ma ga mo na mu si do ki le ade si do ba ma tung da pham ma pham mai da na dukan ma mang ma mang gi da
0: kui
2: ma si ma si wei na ma da kha pham ma da tum tau le ಅದುಗಿ ಮತುಂಗ ಮತದಿ ಸಾಬಿಯೋಯಿನ ಕಲಪ ಅಹುಂದ ಕೊಯ್ನ ತೌರಗಾ ಸಾಬನೆಬಸೆ ಕುಯಿರೆ ಕೊಯ್ನ ಫಮೈಸಿದಿ ಕುಯಿರೆ
0: ಅದು ಇಮಾ ಹಾನ ಇಬೋಕ್ ನಕ ಫಮ್ಮ ಮಗ ಮಖ ಸತಾ ಹೌರಿರೊ ನತಗ ಇಮಾನ ಅದಮ್ ದರೆ ಹಾನ ಫಮ್ಮ ಬ್ರ
2: ಹಾನ ಅದಮ್ ಫಮ್ಮೆ
0: ಮಗ ಸತರ ಕೊನ
2: ತೇ
0: ಬಾ ಅದು ಸಾಂಗ್ ನೈ ಮಾ ಪೊಫಮ್ ಜೆ ಫಂಬಿರೆ ಹಿಂಜಾ ನಾ ಬಿಯೋ ನೆನ್ ಲೈ ಅದು ಹುಜಿಕಿ ಮತಮ್ ದ ಪೊಯ್ ಯೋನ್ ಬಸಿಗಾ ಥೈನಾ ನಾ ಹವೈ ಇಂಗಲಿಂಗೆ ದ ಯೋಲಂ ಬದುಗ ಕರಿ ಕರಿ ಖೇನಗೆ ಹಜು ಹೈ ಬಿಯೋ ನೆನ್
2: ಠಿ ಖೇನೈ ಅಸಿದ ಯೋಲಿಂಗೆ ದದಿ ಅಕೋಯ್ ಇಚೈ ಶು lai lai su tam bo khop ngam mi adu sidai da yom ba ni yakoi ka thien de mut pata hoi de phat de na khoi sung kar ka tek tek pham man sidi aya man na sidi
0: imung pu ba yam ware ba
2: ware sai su chem ba do
0: yam tin ba ma tam chi da karam ba ma tam da
2: mi yam tin ba ja ayu nga ta ma kha te li adu hu ji sai da ji ang da ram hu ji khar ga lai sin
0: ಅದು ಇಮಾ ಕೋಯಿ ಯೋಲಿ ಬಪೋಲಂ ಸಿಂಗ್ ಸಿದಿ ಕದಾಯ ದೇ ಲೋಯಿ ಲಿಲೋಂಗ್ ಲಂಬಿ ನಕ್ ಪನೇ ಲಿಲೋಂಗ್ ಲಂ ದೇ ಪೋಖಲ ಪ್ರನ ಅತ ಇಂಪಾಲ್ ಲೈ ಲೋ ಬ್ರಕ್ ಮೈಂಟ ವೇ
2: ಲಿಲೋಂಗ್ ದೇ ಜು ಲೋಯಿ ಅಂದಗಿ ಲಿಲೋಂಗ್ ದ ಫಂಗ್ ದ ಬಪೋ ತುನ ಇಂಪಾಲ್ ದಗಿ ಲೋಯಿ
0: ಇಮಾ ಇಸಾನ ಚತ್ ಪ್ರನ ತ್ರಗ ಸದೇ ಸೇ ಥಾಬ ಲಕ್ರೋ
2: ಅನ್ ಮೋಯಿ ದಿ ಖರಗ ಚಲಿ ಅದು ಥಾಬ ಲೈ ಅಕೋಯಿ ಅಂಗಾಂಗ್ ಅನಿ ಖ ಕೋಯಿ ಕೊರೋನಾ ದೋ ಅದು ದಗಿ ನೇ ಅಕೋಯಿ ಅಂಗಾಂಗ್ ಅನಿ ಖ ನಮಸಿ ಮನಾವ್ ಖ ನ ಸುಮು ಕೊರೋನಾ ದಗಿ ಸುಮು ಖರಗ ಥಾಬ ನೇಬ ಅದು ಹುಜಿ ವಾವ ಅಕೋಯಿ ತತ್ತೆ ಮೊಯ್ನ ಥರಮಿನಿಸೆ ಪೊಸೈ ಮ್ಯಾಮ್ ಜೆ ಲಿಲೋಂಗ್ ದೇ ಪುಖಲೇದನಾ ಥನಮೇದನಾ ಅದುಗ ಲಿಲೋಂಗ್ ದೇ ಯಾಕ್ ದೋ ಪೊತೋ ಮು ಬಜಾ ದಗೆ ಮು ಲೋರ್ ಗೋ ಇರಂ ಮನ್
0: ಅದೆ ಇಮಾ ಗಿದೆ ಅಂಗಾಂ ಕ್ಯಾ ಲೇಗೆ
2: ಐ ಗಿದೆ ಅಂಗಾಂ ದಿ ಯಾಮ್ ದಾ
0: ಅ ಥೈನೆ ಗೆ ಹಂದಿ ದು ಅಂಗಾಂ ಯಾಮ್ ನೈ ದನಾ
2: ಕ್ಯಾ ಯಾಮ್ ಗೆ ಅಂಗಾಂ ತರಿಯತ್ ನಿ
0: ತೋಯ್ನೆ ಮಸೆ ಇಮಾನಾ ಮನ ಪೊಸೋ
2: ಛೇಮಕ್ ಪ್ರಾ
0: ಛೇಮೈ ಅದು ಹುಜಿಕ್ ತ ದಬು ತಸೇನ ಹೈರಗಾ ಪೋಟ್ ಯೋನ್ ಬದ ಪೋಸೆ ಫಲಕ್ ತ್ರಬನಿನ ಪೋಟ್ ಸಿನ ಇಮು ಮನು ಥಾಕ ವೈ ಹೈಬ ವಾನಿ ಮತ ಮಮದ ದಿ ಯಂ ಲೈನ ಥಾಮಿನೆ
2: ಯಂ ಲೈನ ಥಾಮಿ ಅದುಗಾ ಸನಾಗ ಛಾರಮಿ ಕೈನೋ ಅದು ಹುಜಿಕ್ ಸಿ ದ ನಮ್ ದಬೈ ವಾನಿ ತುಚಿ ಅದಗೆ ಅಸಿ ಅದಗೆ ಅಹಲ್ಲ ನಿಮ ಲೈಗಿದ ಐನ ಅಹಲ್ ಇವೋ ಇವೋ ರೆ ಲೈಗಿದವ ಲೈಗಿದವ ಹಂದಿಂಗ್ ದುಗಾ ಐಗ ಸಮಾನ ರಿಮಿ ಐನ ಸಿ ಹೌದ್ರಾ ಮೊಯ್ ಸಿ ಗ್ರಾ
0: ಪಂಗೆ ಕನ ಲೈ ಕೋದೆ ಇಮಾ ಕೋ
2: ಅದುನ ಮೊಯ್ಸ್ನ ಮು ಸಿಲೌರಿ ಹಿ
0: ಕೋ ಇಮಾ ಕೋ ಗಿ ಮತಂ ಗಿ ನಿ ಹುಜಿ ಗಿ ಮತಂ ದ ಪೋಸಿತ್ ಫತೆ ಹೈಬಸೆ ಮಯಾಮ್ ಗಿ ಅನ ಮಲೈ ತೈ ಬಕ ಅದು ಪೋಸಿತ್ ಫನ ಸಿಪಿಯು ಹೆನೆ ಹೆನೆ ಸೌಖ ಪೋಯ್ ಬಿ ಹೈಜರಿ ಕೋ ಇಮಾ
2: ಹೋಯ್ ಜಗೆ ಹೋಯ್ ಜಗೆ
1: ಸಿಬಿ ಮಾ ಕೋ ಹೈಜಿ ಗಾಂಗ್ ಇಮಾ ಕೈ ಥೇಲ್ ಸಿದಿ ಅಯಾಮ್ ಮನ ಮನ ಮಸಿಂ ಯೋಮ್ ರಂಗ ತೋಯ್ ನೆ ತವು
0: ಹೋಯ್ ಹೋಯ್
1: ಅದು ಥಂಗ್ನ ಬಗಿ ಇಂಜಾಂಗ್ ನಪಿ ಒಲಿಬ ಮನ ಮಸಿಂ ಯೋಲಿಬ ಇಮಾ ಸೆ ಮು ಸಂಗ್ಸೆ
0: ಸಂಗ್ಸೆ ಸದಿ ಕೋಯ್ ಗಿ ಮತಂಗಿ ಕೋಯ್ಗೆ ಸೋಯ್ ಬುಮ್ ದೈ ಲಫೋಯ್ ಫಸ ಫಸ ಬಯ ಮ್ಯಾವೆ ಕೋಬಿ ಫುಲ್ ಗಸೆ ಅಂಫಸೆ
1: ಫಸೆ ಅದುಗ ಇಮಾಸೆ ಅಹಲೋಜರಸು ಕೋಯ್ಗೆ ಸ್ಕ್ಯಾನರ್ ಗ ಥಮ್ಮಿ ಕೋ
0: ಹುಜಿಕಿ ಮತಂಗಿ ನಿ ಪೈಸಾ ಕೋಯ್ಗೆ ಕುನ ಪೈದನ ಲಾಗ ಮೊಬೈಲ್ ಪುರ ಗ ಲಾಕೋ ಮ್ಯಾಮ್ ಗಿ ಸ್ಕ್ಯಾನರ್ ಗ ಥಮ್ಮಗ ಪೈಸಾ ಚಿನ್ನನ ಬದು ಹುಜಿಕ್ ಮತಂ ನೆರಿ ಹೊನರಿ ನಿ ಕೋ
1: ಅದುಗ ಮರು ಹೋಯ್ನಾ ಕೋಯ್ಗೆ ಮಣಿಪುರ ಯೂನಿವರ್ಸಿಟಿ ಸಿ ಸುನಕ್ನ ಬದಿನಾ ಅಂಗಾಂಗ್ ಸಿಂಗ್ ಥೋಗ್ಲಾಗ ಲೈನಿಂಗ್ ಬ ಕೋನಿಂಗ್ ಬ ಲೈರಗ ಸು ಹುಜಿಕಿ ಅಂಗಾಂಗ್ ಸಿಂಗ್ ಜಿ ಯಾಮ್ನ ಪೈಸಾ ಹೋಯ್ನ ಪಾಯಿದ್ರೆ ಬಕುತ
0: ಹೋಯ್
1: ಕೇಸ್ ಹೋಯ್ನ ಪಾಯಿದೆ
0: ಕೇಸ್ ಪಾಯಿದ್ರಬನಿನ ಕೋಯ್ಗೆ ಸ್ಕ್ಯಾನರ್ ಥಂಬಸೆ ಮರು ಏರಿಯ ಬ ಹುಜಿಕಿ ಮತಂಸೆ ಅದಂ ತೌನರ್ಸೆ ಮಮ್ಮಿಂಗ್ ಉಂತಾ ಹೈಬಿಯು ಬ
2: ಗಂಬಿನಿ
3: ಅಪೋಯ್ ದಿಶಿ ಥೋಜು ನೆ
0: ಇಸಾಸೆ ಥೋಜು ದಗಿ ನೆ ಬ ಆ ಪೊಪಂ ಹಂಬಿರ ಪೊಕೆ ಆ ಕುಯಿರಗೆ
3: ಅಸ್ ಕುಯಿರದ ಅಸೋಂದ ಜಿ ಅಹನ್ ಹೈಬದೋ ಅಸೋಂದ ತುಕಾಂ ಪರೆಂಗ್ ಭಂಬದೋ ಅದ ಮಯಾಯದ ಕಥೆ ಮಜಾಂ ಸಾಬಿಯೇ ಅದಗಿ ಯಾಮ್ನ ಹಾವೈನಾ ಫಮಕ್ ಪನಿದ ದಗಿ ಛಿದೋಕಿ ಬದ

ಹಯೇಂಗ್ ಥಾಂಗ್ ಜೆನ್ ಮಿಟ್ ಜೂನ್ಗಿ ತಾಂಗ್ ತರಹುಮ್ದೋಯ್ ಇಂಗ್ ಇಸಿಂಗ ನಿ ಕುಂತರು ಇಂಗಾಗಿ ಕು ನಿಪಾನ್ ನಿಪಾನ್ ಬ ಸಗಾಪ್ತ ಲಿಸಿಂಗ ಮಜಾ ಮಾಪಾಲ್ ನಿಫು ನಿಪಾಲ್ ಹಯೇಂಗ್ ಅಯುಕ್ಕಿ ಪುಂಗ್ ಮಂಗ ಮಖಾಯ್ ತಾಬ ಮತಂದ ಹಯೇಂಗ್ಗೆ ಅಹನ್ಬ ಥೌರಂ ಪರೇಂಗ್ ಚಂದೋ ಪಹುಚಗನಿ ಪುಂಗ್ ಮಂಗ ಮಿನಿಟ್ ಕುಂಥಾ ತರೇತ್ ಥಮ್ಜರಿ ಯಕಾಯ್ರೋಲ್ ಹಯೇಂಗ್ಗೆ ಯಕಾಯ್ರೋಲ್ದ ತಹಂಜಗನಿ ಲೈಮಪು ಲೈಮ ಖುಜಂ ಅಚೌಬಿನ ಸಕ್ಪ ಪೆನಾ ಓಲ್ಡ್ ಮಣಿಪುರ್ ಮ್ಯೂಸಿಕ್ ಅಸೋಸಿಯೇಷನ್ಗೆ ಶೈಶಕ್ಪ ಸಿಂಗ್ನ ಸಕ್ಪ ಇಮಾಲೈಪಾಕ್ಪು ಕುರುಮ್ಸಪ ಇಸೈ ಅಹಂಥೇಮ್ ಸರೋಜ್ ಬಲಾ ಹೈಖಾಮ್ ಲೋಕೇಂದ್ರ ಸಿಂಗ್ ಅಮದಿ ಥೋಕ್ಚೋಮ್ ಚಂದ್ರಬಲಾ ದೇವಿನ ಸಕ್ಪ ಲಾಯ್ಸುಲಿಸೈ ಮಥಂಗ್ ಮಥಂಗ್ ಒಯ್ನ ಖುದೋಲ್ ತಮ್ಜಗನಿ ಪುಂಗ್ ತರುಕ್ ಮಿನಿಟ್ ತರ ಥಮ್ಜರಿ ಲಹು ಸಿಂಗ್ಗೆ ವಾಫಮ್ದ ಪೋತಾಸ್ಗೆ ಮಗುನ್ ಅಮದಿ ಥೌದಾಂಗ್ ಹಯೇಂಗ್ ಅಯುಕ್ಕಿ ಪುಂಗ್ ತರುಕ್ ಮಖಾಯ್ ಸಂದೋಕ್ಸಗನಿ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಗಿ ಮತಮಿಸೈಸಿಂಗ್ ಖುದೋಲ್ ತಮ್ಜಗದಬ ಸೈಸಕ್ಪಸಿಂಗ್ದಿ ಚಾನಂಬಂ ರವಿ ಸಿಂಗ್ ನಾವ್ರೇಮ್ ಇಬೆಯಾಯ್ಮ ದೇವಿ ಅಮದಿ ಅಥೋಪಂ ಸುಭಾಷ್ ಚಂದ್ರ ಸಿಂಗ್ ಪುಂಗ್ ತರೇತ್ ಲಾಂಥೋಕ್ಸಗನಿ ಕೊಂಜಲ್ ನಾಚುಮ್ ಹಯೇಂಗಿ ನಾಚುಮ್ದ ಥಮ್ಜರಿ ತೊಂಗಾನ್ ತೊಂಗಾನ್ಬ ಮತಮಿಸೈ ಒಯ್ನಾಮ್ ಸಿಂಗಜಿ ಸಿಂಗ್ನ ಸಕ್ಪ ನೋಟ್ ಸಂದೋಕ್ಸಗನಿ ಪುಂಗ್ ತರೇತ್ ಮಿನಿಟ್ ನಿಫು ಪುಂಗ್ ತರೇತ್ ಮಿನಿಟ್ ಯಾಂಕೈ ಮಂಗ ಥಾಂಗ್ಜಮ್ ಸನಹಲ್ ಸಿಂಗ್ನ ಖೋಂಗ್ಬ ಕ್ಲೇರಿಯೋನೆಟ್ ತಹಂಜಗನಿ ಹಯೇಂಗ್ ಅಯುಕ್ಕಿ ಪುಂಗ್ ನಿಪಾಲ್ ಮಿನಿಟ್ ನಿಫು ತೊಂಗಾನ್ ತೊಂಗಾನ್ಬ ಫರ್ಮ್ದಗಿ ಲಕೊಚ್ಚಬ ಇಸೈಸಿಂಗ್ ಖುದೋಲ್ ತಮ್ಜಗನಿ ಮತಾಂಗಸಿದ ಗಸಿ ನುಮಿದಾಂಗ್ ಚತಜರಕದಬ ಅಮದಿ ಹಯೇಂಗಿ ಥಮ್ಜರಿಬ ಥೌರಂಸಿಂಗ್ ಸಂಲಪ್ನ ಖಂಗಂಜಬ ಲೊಯ್ಜರೆ

0: ꯃꯃꯥꯡ ꯊꯪꯕ ꯁꯔꯨꯛꯇ ꯑꯣꯄꯦꯁꯤꯇꯤꯕꯨ ꯑꯣꯏꯔꯣ, ꯂꯦꯟꯁꯇ ꯀꯦꯇ꯭ꯔꯤꯛꯄꯨ ꯑꯣꯏꯁꯜꯂꯛꯑꯣ, ꯑꯗꯨꯒꯤ ꯃꯅꯤꯡꯗ ꯕꯤꯇ꯭ꯔꯤꯌꯁꯇꯕꯨ ꯑꯣꯏꯔꯣ, ꯑꯗꯨꯃꯥꯏꯅ ꯇꯧꯔꯒ ꯔꯦꯇꯤꯅꯥꯗꯕꯨ ꯑꯣꯏꯔꯣ, ꯑꯗꯨꯃꯥꯏꯅ ꯇꯧꯔꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯑꯗꯨꯒ ꯑꯩꯈꯣꯏꯅ ꯑꯦꯛꯁꯔꯦ ꯇꯧꯕ ꯃꯇꯝꯗ ꯑꯩꯈꯣꯏꯅ ꯎꯕ ꯉꯝꯃꯦ ꯐꯥꯔꯦ ꯑꯃꯅ ꯍꯥꯏꯔꯦ ꯑꯩꯗꯤ ꯇꯔꯥ ꯐꯥꯔꯦ ꯇꯔꯥ ꯐꯥꯔꯛꯄꯗꯣ ꯑꯗꯨꯅ ꯍꯦꯟꯗꯣꯏꯕ ꯀꯅꯥꯒꯨꯝꯕꯅ ꯀꯨꯟ ꯐꯥꯔꯦ ꯍꯥꯏꯔꯗꯤ ꯀꯨꯟꯗꯨꯅ ꯍꯦꯟꯗꯣꯏꯕ ꯑꯗꯨꯅ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯑꯩꯈꯣꯏ
1: ꯍꯧꯖꯤꯛ ꯍꯧꯖꯤꯛꯁꯦ ꯗꯣꯛꯇꯔ ꯁꯨꯒꯔꯒꯤ ꯄ꯭ꯔꯣꯕ꯭ꯂꯦꯝ ꯂꯣꯏꯅꯅ ꯀꯣꯂꯦꯁꯇ꯭ꯔꯣꯜ ꯋꯥꯡꯕ ꯍꯥꯏꯁꯤꯗꯤ ꯌꯥꯝꯅꯃꯛ ꯀꯃꯟ ꯑꯣꯏꯕ ꯑꯃꯁꯨ ꯑꯣꯏꯅꯔꯦꯕ, ꯑꯗꯨꯅ ꯗꯥꯏꯕꯤꯇꯤꯁꯁꯦ ꯍꯧꯖꯤꯛ ꯗꯣꯛꯇꯔꯅꯁꯨ ꯍꯥꯏꯕꯤꯔꯤ ꯆꯍꯤ 20 ꯁꯨꯔꯒꯗꯤ ꯁꯨꯡꯁꯣꯏ ꯁꯣꯏꯗꯅ ꯌꯦꯡꯊꯣꯛꯀꯗꯕꯅꯤ ꯍꯥꯏꯕꯁꯦ, ꯁꯤꯗ ꯇꯉꯥꯏ ꯐꯗꯅ ꯑꯩꯈꯣꯏꯅ ꯍꯤꯗꯥꯛꯁꯨ ꯆꯥꯕ ꯆꯥꯡ ꯅꯥꯏꯅ ꯆꯥꯕ ꯃꯤ ꯑꯃ ꯑꯣꯏꯔꯒꯗꯤ ꯗꯥꯏꯕꯤꯇꯤꯁꯁꯦ ꯆꯍꯤ ꯀꯌꯥ ꯁꯨꯔꯛꯑꯒꯗꯤ ꯁꯨꯡꯁꯣꯏ ꯁꯣꯏꯗꯅ ꯌꯦꯡꯒꯗꯕꯅꯤ, ꯁꯤꯒꯤ ꯑꯅꯥꯕꯁꯤ ꯂꯩꯕ꯭ꯔꯥ ꯍꯥꯏꯅ ꯌꯦꯡꯊꯣꯛꯀꯗꯕꯅꯤ ꯍꯥꯏꯕꯒꯤ ꯃꯇꯝꯁꯦ ꯀꯔꯝꯕ ꯃꯇꯝꯗ ꯄꯤꯅꯤꯡꯉꯤ ꯗꯣꯛꯇꯔꯒꯤ ꯑꯣꯏꯅ?
0: ꯑꯩꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯣꯏꯅꯗꯤ ꯗꯥꯏꯕꯤꯇꯤꯁ ꯍꯦꯛ ꯗꯤꯇꯦꯛ ꯇꯧꯕꯗꯣ ꯑꯗꯨꯗ ꯑꯗꯨꯝ ꯌꯦꯡꯍꯟꯅꯤꯡꯉꯤꯀꯣ, ꯑꯗꯨꯒ ꯆꯍꯤ 5 ꯐꯥꯔꯗꯤ ꯁꯨꯡꯁꯣꯏ ꯁꯣꯏꯗꯅ ꯌꯦꯡꯗꯕ ꯌꯥꯗ꯭ꯔꯦ, ꯑꯩꯒꯤ ꯑꯦꯛꯁꯄꯤꯔꯤꯌꯦꯟꯁꯀꯤ ꯃꯇꯨꯡ ꯏꯟꯅ ꯍꯥꯏꯖꯕꯗꯤ ꯍꯦꯛ ꯗꯤꯇꯦꯛ ꯇꯧꯕꯗ ꯑꯗꯨꯝ ꯌꯦꯡꯕ ꯌꯥꯔꯦ, ꯑꯩ ꯗꯥꯏꯕꯤꯇꯤꯁ ꯂꯩꯔꯦ ꯍꯥꯏꯗꯤ ꯃꯤꯠ ꯔꯦꯇꯤꯅꯥ ꯑꯗꯨꯝ ꯌꯦꯡꯊꯣꯛꯄꯤꯕ, ꯃꯤꯠ ꯌꯦꯡꯕ ꯍꯥꯏꯔꯒ ꯑꯩꯈꯣꯏ ꯑꯅꯣꯛꯄ ꯌꯦꯡꯉ ꯂꯥꯛꯄ ꯅꯠꯇꯕꯀꯣ, ꯐꯖꯅ ꯍꯤꯗꯥꯛ ꯍꯥꯞꯄꯒ ꯃꯇꯝ ꯆꯪꯅ ꯃꯇꯝ ꯆꯪꯉꯤꯀꯣ ꯃꯤꯠ ꯌꯦꯡꯕꯁꯦ, ꯑꯗꯨꯅ ꯃꯌꯥꯝꯁꯦ ꯃꯤꯠ ꯌꯦꯡꯕ ꯆꯠꯄꯁꯦ ꯌꯥꯝ ꯋꯥꯅꯩ, ꯀ꯭ꯌꯨꯁꯨ ꯂꯦꯞꯅꯕ, ꯑꯗꯒꯤ ꯍꯤꯗꯥꯛ ꯑꯃꯨꯛ ꯍꯥꯞꯅꯤ, ꯑꯗꯒꯤ ꯃꯤꯠ ꯎꯁꯤꯠꯂꯝꯃꯨꯛ ꯂꯩꯍꯟꯅꯤ, ꯑꯗꯨ ꯃꯇꯝ ꯆꯪꯉꯁꯨ ꯆꯪꯅ ꯃꯥꯒꯤ ꯉꯁꯥꯏꯒꯤ ꯃꯅꯨꯡꯒꯤ ꯔꯦꯇꯤꯅꯥꯗꯣ ꯐꯖꯅ ꯆꯦꯛ ꯇꯧꯕꯁꯦ ꯗꯥꯏꯕꯤꯇꯤꯁ ꯍꯦꯛ ꯗꯤꯇꯦꯛ ꯇꯧꯕꯗ ꯇꯧꯔꯒꯗꯤ ꯀꯩꯒꯤꯅꯣ ꯍꯥꯏꯔꯀꯥꯟꯗ ꯗꯥꯏꯕꯤꯇꯤꯁ ꯈꯪꯉꯛꯄꯗꯣ ꯃꯇꯝ ꯈꯔ ꯂꯩꯔꯦ ꯈꯪꯉꯛꯄ ꯑꯣꯏꯔꯝꯕ ꯑꯃ ꯍꯥꯟꯅ ꯆꯍꯤ ꯑꯃꯅꯤ ꯃꯃꯥꯡꯗ ꯅꯥꯔꯝꯕ ꯑꯣꯏꯔꯝꯕꯁꯨ ꯌꯥꯏꯌꯦꯕ, ꯑꯗꯨꯗꯨꯅ ꯍꯦꯛ ꯗꯤꯇꯦꯛ ꯇꯧꯕꯒ ꯌꯦꯡꯍꯟꯅꯤꯡꯉꯤꯀꯣ, ꯑꯗꯨꯒꯤ ꯃꯇꯨꯡꯗꯤ ꯆꯍꯤ ꯆꯍꯤꯒꯤ ꯗꯤꯇꯦꯛ ꯌꯦꯡꯉꯁꯨ ꯌꯥꯔꯦ, ꯕꯠ ꯅꯣꯔꯃꯦꯂꯤ ꯑꯩꯈꯣꯏ ꯍꯦꯛ ꯗꯤꯇꯦꯛ ꯇꯧꯕꯗꯁꯦ ꯑꯩ ꯁꯤꯗ ꯑꯩ ꯊꯝꯖꯒꯦ꯫
1: ꯑꯗꯨꯒ ꯗꯣꯛꯇꯔ, ꯁꯤꯒꯤ ꯗꯥꯏꯕꯤꯇꯤꯛ ꯔꯦꯇꯤꯅꯣꯄꯦꯊꯤꯁꯦ ꯃꯁꯤꯒꯤ ꯁꯤꯝꯇꯝꯁꯤꯡ ꯍꯥꯏꯕ ꯇꯥꯔꯦ, ꯃꯁꯤꯒꯤ ꯃꯇꯥꯡꯗꯁꯨ ꯈꯤꯇꯪ ꯁꯨꯒꯥꯏꯅ ꯇꯥꯛꯄꯤꯌꯨ꯫
0: ꯂꯨꯔꯤꯁꯦ ꯗꯥꯏꯕꯤꯇꯤꯛ ꯔꯦꯇꯤꯅꯣꯄꯦꯊꯤꯅ ꯃꯤꯠ ꯎꯍꯟꯗ꯭ꯔꯤꯁꯦ ꯃꯔꯨꯑꯣꯏꯅ ꯁꯤꯝꯇꯝꯁꯦ ꯍꯦꯛꯇ ꯂꯥꯛꯇꯕꯒꯤꯅꯦꯕ, ꯍꯦꯟꯖꯤꯜꯂꯀꯥꯟꯗ ꯈꯪꯉꯛꯄꯒꯨꯝꯕ ꯑꯣꯏꯒꯟꯕ, ꯑꯗꯨ ꯗꯥꯏꯕꯤꯇꯤꯛ ꯔꯦꯇꯤꯅꯣꯄꯦꯊꯤꯁꯦ ꯂꯥꯛꯑꯦꯁꯦ ꯑꯅꯥꯕꯁꯤꯅ ꯈꯪꯉꯣꯏꯕꯀꯣ, ꯁꯤꯝꯇꯝꯁꯦ ꯂꯩꯔꯨꯗꯨꯅꯤꯀꯣ, ꯑꯗꯨ ꯃꯥꯅ ꯁꯤꯝꯇꯝꯁꯦ ꯀꯣꯟꯅ ꯂꯩꯔꯛꯄ ꯀꯥꯟꯗꯨꯗꯗꯤ ꯃꯥꯁꯦ ꯈꯪꯉꯨ ꯎꯗꯕꯒꯨꯝꯕ, ꯕ꯭ꯂꯔ ꯆꯠꯄꯒꯨꯝꯕ, ꯑꯗꯒꯤ ꯀꯩꯅꯣꯝ ꯀꯩꯅꯣꯝ ꯃꯃꯤꯠ ꯃꯃꯥꯡꯗ ꯄꯥꯏꯔꯦ ꯍꯥꯏꯕꯒꯨꯝꯕ, ꯑꯗꯨꯝꯕ ꯎꯕ ꯀꯥꯟꯗ ꯁꯦꯞ ꯀꯥꯏꯅ ꯎꯕꯒꯨꯝꯕ, ꯑꯗꯨꯝꯕ ꯈꯩ ꯂꯥꯛꯑꯦ ꯍꯥꯏ ꯇꯥꯔꯦꯀꯣ, ꯑꯗꯨꯅ ꯍꯦꯟꯖꯤꯜꯂꯀꯥꯟꯗ ꯈꯪꯕ ꯑꯣꯏꯅ ꯇꯧꯋꯦꯗ, ꯑꯔꯂꯤ ꯁ꯭ꯇꯦꯖꯇ ꯀꯌꯥ ꯈꯪꯍꯟꯗꯦ, ꯑꯗꯨꯕꯨ ꯔꯦꯇꯤꯅꯥꯁꯦ ꯁꯄꯣꯁ ꯑꯩꯈꯣꯏꯒꯤ ꯑꯄꯥꯛꯄ ꯀꯥꯔꯄꯦꯠ ꯑꯃꯅꯤ ꯈꯜꯂꯁꯦꯀꯣ, carpet ki mayai jineba ko luri se hek ubada kon carpet ki mayai ha tare rechina gi mayai sina hek khobada sok pu arega di mi du yam thuna uba horoi yam thuna symptoms se khangani ba alu bu kana gom madadi adu sok ta bida matai di sok chalak pasi di ma di song khangoi ai tare ko du leya dana hek henjala kanda i tho kanda da urakta bado oda kanda ba gele aduna basically ana baje symptomless am oi khanganda ba henjala kanda khangba se oi gele ai tare silent killer ki type to gele
1: doctor hoziki diabetic patient khuding maksi mit ki nungairakta ba du ga urakta ba sing hai tare patient namada yarakum matam da masi diabetic retinopathy je dumak oi gadra masina ta ba atop factor sing mari leina da ba solok pa yab gi oi thok padi lai
0: oi thok pa yam lai haina diabetes nari hai jana diabetes retinopathy ta lai ni hab lai te ami chol hai di u da ba gi maram si bo ba diabetes na ba miyam da anok power change lam ba yai anok power change lak pa di ma u da ba gum ba diabetes lai ba miyam da ketrex ya khar thune da form ta oi ಅದು ಕೆತ್ರಿಗೆ ಹೋಯ್ಬಸು ಯಾಯ್ ಅದಾಯ್ ತೌದನ ನಸಾಗಿ ಇವನ್ ಗ್ಲಾಕೋಮ ಆಗೋಂಬ ಲಾಕ್ಪಿಯ ಕೋ ಸ್ಟ್ರೆಚಿನಾದರಿ ಕಸು ತೌದಬ ಅದಾಯ್ ತೌದನ ಡಯಾಬಿಟಿಸ್ ರೆಟಿನೋಪೆಥಿನ ಮಿತ್ ಹೊಂದಬ ನತ ಡಯಾಬಿಟಿಸ್ ಲೈಜಬ ಅದು ಅತೊಪ ಮರಂ ಮಸಿ ಹಂಗಿಬಸೆ ಅನೋಕ್ ಕಿ ಮರಂ ಹೋಯ್ಬಿ ಯಾಯ್ ಅದುಗ ಕೆತ್ರಿಗೆ ಹೋಯ್ಬಿ ಯಾಯ್ ನತ್ರ ಗ್ಲಾಕೋಮ ಹೋಯ್ಬಿ ಯಾಯ್ ಎನಿ ಅತೊಪ ಅದುಮಕ್ ಲಾಕ್ಪಗಿ ರಿಕ್ಸದಮ್ ಲೈ ಹೈತಾರೆ ಕೋ ಅದುನ ರೆಚಿನಾದ ಸೋಕ್ತರಗಸು ಡಯಾಬಿಟಿಸ್ ನಾವ ಮಿಯಂ ಅತೊಪ ಮರಂದಸು
1: ಅತೊಪ ಮರಂ ಕಿ ಸಿಮಿನ್ ನುಗಾರತ ಮಸಿ ತಮ ಹೋಯ್ಬಿ ಯಾಯ್ ಅದು ಡಾಕ್ಟರ್ ಸಿಗಿ ಡಯಾಬಿಟಿಕ್ ರೆಟಿನೋಪೆಥಿ ಜಿ ಕಮೈನ ಡಿಟೆಕ್ಟ್ ಆಗೋದ ಕೆದು ಮಾಕಿ ಪ್ರಿವೆಂಟಿವ್ ಮೆಜರ್ಸ್ ಕುಂಬ ಲೈಬ್ರ ನಾರ್ ಮತುಂಗ ದನ ಮಾಸಿ ಲೈಯಂಗ್ ಬಗಿ ಮೋಂಗ್ ಸಿನ ಕಮೈನ ತೌ ಬಹೈ ಬತ ಸುಗಿ ದಂ ಥಂಬಿ
0: ಹಾ ಮದ ಡಿಟೆಕ್ಷನ್ ಸೆ ಡಿಟೆಕ್ಷನ್ ಸೆ ಅಮ್ ಇಂಪಾರ್ಟೆಂಟ್ ಹೋಯ್ ಮರಂ ದಿ ಹಾ ಮದ ಡಯಾಬಿಟಿಸ್ ಲೈ ಯೇನ ಅಕೋಯ್ ಖಂಗ್ಮ ಮಚಂಗೆ ನಂಬರ್ 2 ದ ಡಿಟೆಕ್ಷನ್ ಸೆ ಅಕೋಯ್ ನ ರೆಚಿನಾ ಸೆ ಫಜನ ಅಕೋಯ್ ಗಿ ಮಿತ್ ಕಿ ನಹಾ ಸೆ ಪ್ಯುಪಿಲ್ ಸೆ ಲೌಥೋ ಲನಿ ಹಿದಾ ಹಾಪಗ ಕೋ ಅದು ಖುಲೈ ಥಾಲಕ ಫಜನ ಎಕ್ಸಾಮಿನೇಷನ್ ತೌ ಹೈದಿ ರಚನಾ ಗಿ ಮತಾ ಇಸು ಯಾವರಗ ಮಯಾ ಇಸು ಯಾವರಗ ಕರೈ ಕರೈ ದೆ ಮಾಗಿ ಚೇಂಜಸ್ ಲೈರೆ ಇ ಥೋಲಪ ಜಗ ಲೈರಬ್ರ ಎನಿ ಚೇಂಜಸ್ ಲೈರಬ್ರ ಹೈಬಜೆ ಅಪೋಯ್ನ ಅದಾನೆ ಯೇಂಗಗ ತೌವ ಮ ಚಂಗಿ ಸುಮ್ನ ಗೆ ಅನು ಪವರ್ ಕಕ್ ಯೇಂಗ ಲೋಷನ್ ದನ ತಬಿದ ಕೋರ್ನರ್ ದ ಕೈದ ಗೆ ಫಜನ ಥೀವ ಮ ಚಂಗಿ ಅದಾನೆ ಅಕೋಯ್ನ ಆಯಾಮ ಮತಮ ದ ಡಿಟೆಕ್ಟ್ ತೌ ಅದೋಬು ಹುಜಿಕ್ ತಿ ಚಾಕೊಲಮ್ ನ ಖುಚು ಕೊಲಾಮ ಯಾಮ ಮಸುಲೈ ಅಕೋಯ್ನ ಫಂಡಸ್ ಕ್ಯಾಮೆರಾ ಅನ ಥುಯಿ ಕೋ ಅದಾನೆ ಅಕೋಯ್ನ ಹುಜಿ ಉರಿಬ ಪೋತೋ ಫೋಟೋ ಏನ ನಮ ಥೋಪಿಯ ಫೋಟೋ ನಮ ಥೋಪೇ ಕಾಣಬಸಿನ ಅಕೋಯ್ನ ಫಜನ ಸ್ಟೇಜಿಂಗ್ ತೌಪ ಯಾರೆ ಫೋಟೋ ದನ ಮಕಾಂದ ನಂಬರ್ 2 ದ ಅಕೋಯ್ನ ಅಸಿಸೆ ಫೋಟೋ ನಮ ಗಿತಾರಗದಿ ಅಕೋಯ್ನ ಥಾತರು ಲೇಗ ಚಹಿ ಮಲೇಗ ಉನಂಬದ ಮಾಯೆ ಕ್ಯಾಮ್ ಸೋಕ್ಸಿಲಿ ಸೋಕ್ಸಿಲಿ ತಿಯಾ ಬಿ ಕಂಪ್ಯಾರಿಸನ್ ಮೋರ ನಮ ಫಂಗೆ ಹೈತಾರೆ ಅದುದ ನತನ ಡಯಾಬಿಟಿಸ್ ಯೇಂಗ್ಬ ಡಾಕ್ಟರ್ ಮೆಡಿಸಿನ್ ಗಿ ಡಾಕ್ಟರ್ ಮ್ಯಾಮ್ನ ಅಕೋಯ್ದ ಮಿತ್ ಗಿ ಡಾಕ್ಟರ್ ಸಾನೆ ಚೆಕ್ ತೌಪ ಯು ಥಾರಕ್ಪದಸು ಅಕೋಯ್ನ ಮಾಯೆ ಫೋಟೋ ದ ನಂಬಿರ ಕಾಂದ ಅಸಿಸಿ ಲೈರೆ ಹೈಬಗಿ ಮಾಗಿ ಚಪಚಾಬ ಮಾಗಿ ಡಾಕ್ಯುಮೆಂಟೇಷನ್ ಪಿಬ ಗಮೆ ಅದುಗ ಡಯಾಬಿಟಿಸ್ ರೆಚನೋ ಪಿಚಿ ಲೈಬಸೆ ayama matam da khoi gi kidney da su sok aga diabetes number am oira kidney da sok pasina nephropathy khoi ko nephropathy su ayama matam da legal le adu da na khoi na kidney gi doctor ga su dum hange hai tarik si diabetes na retina sok pa leira bra hai na khoi tumak patient se da na referral taw nei hai tar so detect ob gi di khoi na khulai thala ga yenge makha ta na khara sensitive oiba khara hena treatment da tarkar oge da ba investigation test haira ga di hoji ki am maru eba equipment se khoi OCT ene ko optical coherence tomography da khoi CT scan gi type ni khoi gi mit ki retina ase da mana scan se mai section section kak thala ga yega kani adu da mit ki masai haijari ba retina gi mai do pomi pom de ಅದೇ ಕರೈ ದ ಡಿಫೆಕ್ಟ್ ಓಯ್ ಕರಂಬ ಟೈಪ್ ಆಫ್ ಡಿಫೆಕ್ಟ್ ನೋ ಹಬದು ಮ್ಯಾಮ್ ಖಂಗ್ಬ ಅಮ ಫಂಗೆ ಹೈತಾರೆ ಅದೋಗ ಅನಿಸುಬದನ ಫಂಡಸ್ ಫ್ಲೋರೆಸೆನ್ಸ್ ಎಂಜಿಯೋಗ್ರಾಫಿ ಏನ ಸೈ ಫಂಡಸ್ ಪಿಕ್ಚರ್ ಲೋಬದುದ ಕೊಯ್ ಮಚು ಉಮ ಕಪ್ಸಲ್ಲೆ ಕೋ ಬೇಂದ ಮಚು ಉಸಿ ಕಪ್ಸಲ್ಲ ಕಾಂದೆ ಮಚು ಉಸಿ ಚಂಗ ಕಾಂದೆ ಮಿಟ್ ಕಿ ವೇನ್ ಮ್ಯಾಮ್ ಮಿಟ್ ಕಿ ಸಿಂಗ್ಲಿ ಸಿದ ಚಂಗ ಕಾಂಸಿದ ಅಕೊಯ್ನ ಫೋಟೋ ಲೋವೆ ಅದೋದನ ಫೋಟೋ ಸಿನ ಅಕೊಯ್ ಖಂಗ್ಮ ಗಮಿ ಕಿ ಸೈ ಈ ದು ಕರೈ ದ ಲೀಕ್ ಓಯ್ ಗೆದೊ ಸೈ ಡಯಾಬಿಟಿಸ್ ನ ರೆಟಿನಾ ಸೋಪ್ ನಿ ನಮಂಗ ಸೈ ಗೆ ಐನ್ ಹೈಜಗಿ ಬಾ ಕಮೈನ್ ಶೋಲಕ್ ಕೆದೊ ಕೈಥರಕ್ ಪದೆ ಗೆ ಬ್ಲಡ್ ವೆಸ್ ಕೈ ದ ಲೀಕ್ ಓಯ್ ಬಕ ಪ್ರಮ ಯರಕ್ ಪನೆವಾ ಕರೈ ದ ಲೀಕ್ ಓಯ್ ನೋ ಕರೈ ದ ಸ್ವರಿ ನೋ ಹಬದೊ ಅಕೊಯ್ನ ಎಂಜಿಯೋಗ್ರಾಫಿ ಸಿದ ಫೋಟೋ ಸಿದ ಉಬ ಫಂಗೆ ಹೈತಾರೆ ಅದನ ಸಿಗಿ ಟೆಸ್ ಅನಿಸೆ ಯಾಮ್ ಇಂಪಾರ್ಟೆಂಟ್ ಓಯ್ ಬಾ ಟೆಸ್ ನಿ ಅನಿ ಥಮಜಕ್ ಪ್ರಿವೆಂಟಿವ್ ಮೆಜರ್ಸ್ ದಿ ನಂಬರ್ 1 ದ ಅಕೊಯ್ನ ಯೇಂಗ್ ಹೋಗುವುದು ಚಂಗೆ ನಂಬರ್ ವಾದ ಯೇಂಗೆ ಖಂಗೆ ಡಯಾಬಿಟಿಸ್ ಹೌರೆ ಅದು ತಾರಿ ಇಸಾನ ತೌಪ ಯಾವುದದಿ ಬ್ಲಡ್ ಶುಗರ್ ಕಂಟ್ರೋಲ್ ನಂಬರ್ 1 ದ ರೆಗ್ಯುಲರ್ ಚೆಕಪ್ ಇಸಾನ ತೌಪ ಯಾವುದ ಶುಗರ್ ಕಂಟ್ರೋಲ್ ತೌಪಸಿಮದಿ ಇಸಾಯ್ ಖುತ ಲೈದುನಿ ಕೋ ಹೈದಿ ಡಾಕ್ಟರ್ ರು ತಾನರಗ ಶುಗರ್ ಕಂಟ್ರೋಲ್ ತೌಪ ಮ ಚಂಗನಿ ಅದುಗ ಡಾಕ್ಟರ್ ರು ತೋಯಿನಿ ಯೇಂಗ್ ಬಲಾಪದು ಸು ಡಾಕ್ಟರ್ ನ ಕರೋ ಕರೋ ಪಯ ಲಾಪದು ಸು ಅದು ಇಸಾಯ್ ಖುತ ಲೈರೆ ಅದುಗ ಕೋಯಿಗೆ ಟ್ರೀಟ್ಮೆಂಟ್ ಸೇದ ಮಖನ್ ಸೇ ಮರುಯಿನ ಚೌರಪ್ರ ಥಂಬ ಕಾಂದ ಲೇಸರ್ ಟ್ರೀಟ್ಮೆಂಟ್ ಹೈವಮ ಅದಗಿ ಇಂಜೆಕ್ಷನ್ ಕಾಪಾಮ ಅದಗಿ ಸರ್ಜರಿ ಟ್ರೀಟ್ಮೆಂಟ್ ಅಬಾ ಚೌರಪ್ ನ ಅಹುಂ ಥಂಗ್ ಥಂಗೆ ಅದಗಿ ಅಹಾಮದ ಇಂಜೆಕ್ಷನ್ ಕಾಪಸೆ ಮಸಿ ಯಾಮ್ ಥಿನ ಕನೆ ಓನ್ಲಿ ಮಾಗಿ ಅಕೋಯ್ನ ವಾಬಬು ಮಮನ್ ಖರಂಗ್ ತಾಂಗ್ ಬನಿನ ಅಕೋಯ್ನ ಪೇಷಂಟ್ ದ ಹೈಬದ ಕೋಸ್ ಟು ಫ್ಯಾಕ್ಟರ್ ರೀ ಯಂಕನ್ ಅಕೋಯ್ನ ಸುವೈ ಪೇಷಂಟ್ ಸುವೈ ಹೈ ತಾರೆ ಕೋ ಅದು ಅದುಕ್ ಮತಿ ಕನ ಗ್ರೇ ಇಂಜೆಕ್ಷನ್ ಮತಮ್ ಚಾನ ಅಕೋಯ್ನ ಕೈಗುಂಬ detect toroga di injection si kapaka nanga sagi retina da pomiba itho ibaka ka tole phajale haita even vision improvement je yam thuna lai matang chana haita re matang chana di sokpodori yam china sokita ra gadi hoi adu sokamoi kudu matang chana khoina matam chana hijak se kapaga ringa sai pom kot pa handai itho pa phajali aduna magi improvement je phangi haita re aduna kana halle adu only thing is my mamantang aduna apoi da why patient da why ani suba laser sina kamain toge hai ka chida ngasai gi laser sina ngasai gi injection khedari se laser sina panama thing bewa ne ba e nang anaba nang sidai hinjala nu ko hai ne panama tak thing jen ba makha ta na changjala nu ko hai do spread taw ra nu hai do adugi line ma ching bewa ne ba adubu laser sina vision improvement taw han de ba suppose kala gu mamiam na u ba khara wa le ne diabetes gi injection ka pa kan de u bi ai ko adubu laser ka pa di adu u na ba ka pa na te ಕೆಂಜಲಕ್ಷಣ ಬಕಾಪ್ತೈನೆ ಇದನ್ನ ಕನಗುಮ್ನ ಲೇಸರ್ ಕಾಪಗಮಿ ಉದೇನ ಹೈಬದುತಿ ಲಾನ್ಗದುಯಿನೇಬ ಐದಿ ಲೇಸರ್ ಸಿದಿ ಮಾದೋ ಔಬ ಕರದೋ ಅಕೋಯಿನ ಯೋಕ್ಸಲ್ಲ ತಮ್ನವ ಅದುನೆ ಅದುನೆ ಅಂಗಸೈ ಲೇಸರ್ ಕಾಪಿಸಿನೆ ಅಂಗಸೈ ಬ್ಲಡ್ ವೆಸೆಲ್ಸ್ ದ ಕೈಥರಕ್ಪ ಮ್ಯಾಮ್ದೋ ಅದುದಗಿ ಅಕೋಯಿನ ಫತ್ತವ ಕೆಮಿಕಲ್ಸ್ ಮ್ಯಾಮಮ್ ಥೋಲೆ ಅಕೋಯಿನ ವಿಇಜಿಎಫ್ ಐ ಕೋ ವಾಸ್ಕುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್ ಕ್ಯಾಮ ಥೋಗ್ಲೆ ಐ ಕೋ ಅದುಗಿ ಫತ್ತವ ಕೆಮಿಕಲ್ಸ್ ಇನ ಇಯೋತೋಂ ಮ್ಯಾಮ್ ನ್ಯೂ ವಾಸ್ಕುಲರೈಸೇಷನ್ ಮ್ಯಾಮ ಫೋಮ್ ತಹೋಲಕ್ಪ ಕೋ ಚೇಂಜಸ್ ಮ್ಯಾಮ ತಹೋಲೆ ಹೈತಾರೆ ಅದನ್ನ ಅಕೋಯಿನ ಕಾಪಿ ಬಿ ಇಂಜೆಕ್ಷನ್ ದುನ ಅದುಗೆ ಅಗೇನ್ಸ್ಟ್ ಕಾಪನೆಬ ಅದನ್ನ ಫಾಲಿ ಎನ್ ಟಿ ವಿ ಇ ಜೆ ಎಫ್ ಐನಕ ಅದುಗ ಮಸೈ ಈ ಥೋಕದಬ ಜಗಾ ಸಿಂಗ್ ದುದನ ಅಕೋಯಿನ ಮಸೈ ಲೇಸರ್ ಸಿನ ಅಬ್ಲೇಷನ್ ತೋರಗ ಈ ಜೆ ಥೋನನ ಕೈಥನ್ ಗ್ರಗ ಅಕೋಯಿನ ಗಾ ಥೋ ಥಂಬೈ ವಾನೆ ಅನಿ ಸಿ ಅಕೋಯಿನ ಲೇಸರ್ ಟ್ರೀಟ್ಮೆಂಟ್ ಗಾ ಇಂಜೆಕ್ಷನ್ ಸಿ ಕನಿ ಯೋಸಿ ಲೇಟೆಸ್ಟ್ ಟ್ರೀಟ್ಮೆಂಟ್ ಅಹುಂ ಸುಬಗಿ ಮಸೈ ಚೌರ್ನ ಹಬ ಸರ್ಜರಿ ಸೆ ಸಿ ಲೇಟ್ ಸ್ಟೇಜ್ ಸೆ ಅಮ ಒಗಲೆ ಕನಾ ಗುಮ್ನ ಮಿಸಿ ಅನಾಬ ಜಿಂಗ್ ಥೋಕ್ತರಬ ಸಬ್ ಸಮ ಹೆಂಜಲಾಬ ಈ ಸಿಮನ್ ಗೆ ಬುರು ಬುರು ಥೋಬ ಈ ಥೋಬ ತ ಯೇಂಗದ್ರಬ ಅದೆ ಮತಂಗ ಮತಂಗ ಕೈ ಥರಕ ಪದಗಿ ಮಾಸೆ ರೆಟಿನಾ ಸೆ ಪುಲಪ್ ಚಿಂಗ್ ಖೈನೆ ರಕ ಪದಗಿ ಡಿಟ್ಯಾಚ್ಮೆಂಟ್ ಲಾಕ್ಪ ಹೈದಿ ಕೊಯಿ ಉಮರ ಫುಕ್ತತ್ ಪದೋ ಪಂಬಿಯಂ ಥಾಬದ ಮರಾಯ ಅವನ ಫುಕ್ತತ್ ಪದೋ ಅದೈನ ರೆಟಿನಾ ಸೆ ಫುಕ್ತ ಲಕ್ಪ ಹೈತಾರೆ ಅದು ತಿಲಿ ಉರದ್ರ ಅದು ಲಾಕ್ಪಗಿ ಸ್ಟೇಸ್ ಮ್ಯಾಮ್ ದೋ ಅದು ತದಿ ಆಪರೇಷನ್ ನತರಿ ಅದಗಿ ಈ ಸು ಥೋಯೆಂ ಕಲ್ವನೆ ಈ ದೋ ಮತೋಮ್ನ ಚುಪ್ಸನ್ ಬಯಾವೈ ಚುಪ್ಸನ್ ದಬಯಾವೈ ಯಾಮಗ ದಿಪ್ಸನ್ರೆ ಗಮ್ದ್ರೆ ಅದು ಕಾಂದದಿ ಆಪರೇಷನ್ ತರ ಈ ದೋ ಲೋಕ್ತಾರೆ ಅದು ಕಾಂದಸು ಅಕೋಯಿನ ಆಪರೇಷನ್ ದರಕಾರ ಒಯ್ರೆ ಅದುಗ ರೆಟಿನಲ್ ಡಿಟ್ಯಾಚ್ಮೆಂಟ್ ಕುಮ ಕಾಂಪ್ಲಿಕೇಶನ್ ಲಾಪ ಕಾಂದಸು ದರಕಾರ ಒಯ್ರೆ ಅದಕ್ಕೆ ಈವನ್ ಗ್ಲೋಕೋಮಾ ಲಾಕ್ಪೆ ಐಕೋ ಗ್ಲೋಕೋಮಾ ಅಸೆ ಅದು ಮತ್ತೆ ಸಾಗಿ ಚೇಂಜಸ್ ಲಾಕ್ಪದಗಿ ಮಿಟ್ಕಿ ಪ್ರೆಷರ್ ಅದು ಮತ್ತೆ ವಾಂಗಕ್ಪಕೋ ಅದು ಟ್ರೀಟ್ಮೆಂಟ್ಸು ಯಾಮ್ ವೈ ಅದು ಕಾಂದಸು ಅಕೋಯಿನ ಸರ್ಜರಿ ದಮ್ ದರಕಾರ ಒರಕ್ಪ ಯಾವೆ ಹೈತಾರೆ
1: ಚೆಕ್ಷನ್ ಲೋಬನ ಅಕೋಯಿ ನಾರಕ್ಚಿಂಗೈದ ಗಾಕ್ತೋ ಅವಸನೆ ಹೇನ ಪಯಾಯ್ನಸು ಅದಮಗ ಮತಮ ಚುಪ್ಪದ ಹೈನರಗ ಲೈಬ ವಾಫಮ್ನಿ ಯಾಮ್ ನುಂಗೈಜಿ ಡಾಕ್ಟರ್ ಅದುಗ ಲೋಶಲಕ್ಪಸಿದ ಪನ್ಬಿಕ್ರಿಬ ಡಯಾಬಿಟಿಕ್ ರೆಟಿನೋಪೆಥಿ ಗ್ಲೋಕೋಮಾ ಅನಚಿಂಬ ಸಿಗಿ ಲೈನಾಸಿಂಗ್ ಸಿ ಲಾಯೇಂಗ್ಬ ಯಾಬ ಮಫಮ್ಸಿಂಗ್ ಅಕೋಯಿ ಮಣಿಪುರ್ಸಿದ ಕರಮ ಕರಮ ಮಫಮ್ದ ಟ್ರೀಟ್ಮೆಂಟ್ ತೌಬಗಿ ಕುದುಂಚಾಬಸೆ ಫಂಗ್ ಡಾಕ್ಟರ್ ಕಿದಂಗ್ ಥಂಬಿ
0: ಅಹಮದ ಅನಿ ಥೋಕ್ನ ಖೈದೋಕ್ಚಗೆ ಅಮನ ಗವರ್ಮೆಂಟ್ ಸೆಟಪ್ ಅಮನ ಪ್ರೈವೇಟ್ ಸೆಟಪ್ ಗವರ್ಮೆಂಟ್ ಸೆಟಪ್ ಸಿದ ಎನಿ ಡಿಸ್ಟ್ರಿಕ್ ಹಾಸ್ಪಿಟಲ್ದ ಮಿಟ್ಕಿ ಡಾಕ್ಟರ್ ಅದುಮಕ್ ಲೈ ಮರು ಇನ್ನ ಓಲ್ಡ್ ಡಿಸ್ಟ್ರಿಕ್ ಮ್ಯಾಮ್ ಸಿದ್ದಿ ಆಪ್ಸಾಲ್ಮೋಲಜಿಸ್ಟ್ ಅಮಮ್ದಿ ಲೈ ಫಾರ್ ಫಾರ್ ಎಕ್ಸಾಂಪಲ್ ಥೌಬಾಲ್ ಹೈರಸಿ ಥೌಬಾಲ್ ಡಿಸ್ಟ್ರಿಕ್ಟ್ ಹಾಯ್ರೋ ಅದಗಿ ಬಿಸೆಂಪುರ್ ಡಿಸ್ಟ್ರಿಕ್ಟ್ ಹಾಯ್ರೋ ಅದಗಿ ಅಕೋಯಿ ಇಂಫಾಲ್ ಈಸ್ಟ್ ಇಂಫಾಲ್ ವೆಸ್ಟ್ ಬು ಹಾಯ್ರೋ ಅದಗಿ ಸೇನಾಪತಿಬು ಹಾಯ್ರೋ ತಮೆಂಗ್ಲೋಂಗ್ ಬು ಹಾಯ್ರೋ ಉಖ್ರುಲ್ ಬು ಹಾಯ್ರೋ ಸಿ ಮೇಜರ್ ಡಿಸ್ಟ್ರಿಕ್ಟ್ ಮ್ಯಾಮ್ ಹಾನಗಿ ಓಲ್ಡ್ ಡಿಸ್ಟ್ರಿಕ್ಟ್ ಹಾಯ್ತಾರೆ ಸಿದ್ದಿ ಆಪ್ಸಾಲ್ಮೋಲಜಿಸ್ಟ್ ಲೋಯ್ನಮಕ್ ಪೋಸ್ಟೆಡ್ ಓಯ್ರಬನೆ ಅದನ್ನ ತಬ ಮೇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದ ಅದನ್ನ ತಬ ಕೈನ ಪ್ರೈಮರಿ ಹೆಲ್ತ್ ಸೆಂಟರ್ದಿ ಅಯಾಮನ ವಿಷನ್ ಸೆಂಟರ್ಗೋಮದಿ ಅಕೋಯಿ ಆಪ್ಟೋಮೆಟ್ರಿಸ್ ಕೈನ ಅಯಾಮ ಲೈ ಹಾಯ್ತಾರೆಕೋ ಸಿ ಮ್ಯಾಮ್ಸ್ ಲೋಯ್ನಮಕ್ ಯಮಕ್ ಯಾರೆಕೋ ಅದಗಿ ಅಚೌಬ ಗವರ್ಮೆಂಟ್ ಸೆಟಪ್ ಹಾಯ್ಕತಾರಗದಿ ಅಕೋಯಿ ಮ್ಯಾಮ್ನ ಖಂಗ್ನರಿಬ ರಿಮ್ಸ್ ಹೈಬಮ್ ಲೈರೆ ಜೆನಿಮ್ಸ್ ಹೈಬಮ್ ಲೈರೆ ಸಿ ಅನಿಸಿನ ಯಾಮ್ ಮೇಜರ್ ಓಯ್ನ ಪೂರೆ ಅಚೌಬ ಸೆಂಟರ್ ಓಯ್ನದಿ ಸ್ಟೇಟ್ಗೆ ಓಯ್ನ ಯಾಮ್ನ ಚಾವ್ನ ಥೋಗ್ಲೈಬ ಹೊಜೆಕಿ ಸೆಂಟರ್ ಅಮನ ಸ್ಟೇಟ್ ಆಪ್ಥಾಲ್ಮಿಕ್ ಸೆಲ್ ಹೈಬಸಿ ಅಕೋಯಿ ಸ್ಟೇಟ್ಗೆ ಓಯ್ನ ರಿಫ್ರಲ್ ಸೆಂಟರ್ಗು ಮನಿಮಸೆ ಅಕೋಯಿ ಮೆಡಿಕಲ್ ಡೈರೆಕ್ಟ್ರೇಟ್ ಲಂಫೇಲ್ಗೆ ಮನಾಕ್ತ ಲೈಬ ಮಣಿಪುರ್ ಸ್ಟೇಟ್ ಐ ಪಿ ಎಂಗ ಪುಲ್ಲಗ ಲೈಬ ಸೆಂಟರ್ ಅಮನೆ ಸಿಸು ಒನ್ ಆಫ್ ದ ಐದಿ ಯಾಮ್ನ ಫವ ಸೆಂಟರ್ ಅಮ ಓಯ್ರಿ ಹೊಜೆ ಅಕೋಯಿ ಎನಿ ಕೈಂಡ್ ಆಫ್ ಮಿಟ್ಗೆ ಅನಾಬ ಯೆಂಗ ಗಮ್ಮೆ ಹೈತಾರೆ ಅದುಕೋ ಅದಗಿ ಪ್ರೈವೇಟ್ ಸೆಟಪ್ದಸು ಮ್ಯಾಮ್ ಅಮ ಖಂಗ್ನರೆ ಮ್ಯಾಮ್ ಹೊಜೆಕ್ ಸಿಜಗೆ ಐ ಕೆ ಫೌಂಡೇಶನ್ ಥೋಗ್ಲೈಕೊ ಅದಗಿ ಅಕೋಯಿ ಯಾಯ್ಮ ಐ ಹಾಸ್ಪಿಟಲ್ ಲೈರೆ ಅದಗಿ ವಿಷನ್ ಸೆಂಟರ್ ಅದಗಿ ವಾಂಖೈ ಐ ಹಾಸ್ಪಿಟಲ್ ಲೈರಿಬ ಅದಗಿ ಅಕೋಯಿ ಈಸ್ಟರ್ನ್ ಐ ಫೌಂಡೇಶನ್ ಕೊ ಸಿವ ಮ್ಯಾಮ್ ಪ್ರೈವೇಟ್ ಮ್ಯಾಮ್ ಥೋಲೆ ಅದನ್ನ ಎನಿ ಸಿವ ಪ್ರೈವೇಟ್ ಅಚೌಬಸಿಂಗ್ಸಿದ ಚಲಗ ಅದುಮಕ್ ಎಂಥೋಪ ಅದುಮ್ ಯಾಯೆ ನೈ ಥಂಬ್ಸಕ್
1: ಡಾಕ್ಟರ್ ಅಕೋಯಿನ ಸುತ್ತಾಜಬ್ದ ಲೈಂಗಾಕಿ ಓಯ್ನಸು ಥಂಬಿರಿಬ ಎನ್ ಪಿ ಸಿ ಬಿ ವಿ ಐಗೆ ಮಖಾದ ಕರಿ ಕರಿ ಲಂದಮ್ಸಿಗೆ ಪ್ರಜಾಸಿಂಗ್ಸಿನ ಕುದುಂಚಾವಸಿಂಗ್ ಫಂಗ್ಬ ಯಾವಗೆ ಹೇಬಿ ಮತಾಂಗದಸು ಕಿತಂ ಅರೋಯಿಪನಿ ಥಂಬಿರು
0: ಎನ್ ಪಿ ಸಿ ಬಿ ವಿ ಐ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಆ್ಯಂಡ್ ವಿಜುವಲ್ ಇಂಪೇರ್ಮೆಂಟ್ಸೆ ಯಾಮ್ನ ಫಜಗ್ರಬ ಪ್ರೋಗ್ರಾಮ್ನಿ ಅಕೋಯಿ ಗವರ್ಮೆಂಟ್ ಆಫ್ ಇಂಡಿಯಾನ ಹೋಗಿಬ ಹುಜಿಕ್ಪುದಿ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಮಖಾದ ಲೈರೆ ಸಿಗಿ ಮಖಾಸಿದ kudong chaba se atong mudik pigre number 1 akhoina sigi makha se da anok lemna yen ba han singi mit u da bodo adogi anok lemna yen ba adogi angang singi school children gi

0: tano ado idea magadi taliko
1: isis mamalgi ka su khali male
0: khandra dikai no nangbo
1: lupa samri changwa da gi hawro gane so is maya mam su le rami dole
0: o ado ei taragadi khwai digi phaba option si masina oireni na dikhalle
1: to oidoi de masina khwai digi phaba
0: umna makutaram no okchari akashvani imphal gi commercial section da lengshin bidau adom gi paujel mioi lakha kaya da yohanjage
2: बेटा मैं कल अपने भतीजे के घर होके आया, देखकर हैरान रह गया कि वो लोग दिन भर एसी चलाते हैं, रोज वॉशिंग मशीन चलाते हैं, घर में दो दो फ्रिज हैं, फिर भी उसका बिजली बिल पता है कितना आता है? जीरो। मैंने पूछा तो भतीजा बोला, चाचा जी सब ऊपर वाले की दया है मतलब सोलर पैनल की। मैंने सोचा अब तो लगवाना ही पड़ेगा।
3: पीएम सूर्य घर मुफ्त बिजली योजना, जुड़ने के लिए रजिस्टर करें pmsuryaghar.gov.in पर।
4: हर घर सूर्य घर।
5: ಹೌಕಿಬ ಕುಂಜಾ ಲಿಸಿಂಗ್ ಅನಿ ಕುಲಹುಂದೋಯ್ಗೆ ಜುನ್ ತರಹುಂದೋಯ್ದ ಇಂಫಾಲ್ ಇಸ್ಕಿ ನೋಂಗ್ ಶುಮ್ದ ಥೋಕಿಬ ಥೌದೋಕ್ ಅಮದ ಓಕ್ಷು ನಿಂಗ್ಥೇಮ್ಸಾ ಖುಲ್ದಗೆ ಮಿಯೋಯ್ ಅಹುಂ ಯುಮ್ನಾಮ್ ಸುರ್ಜಿತ್ ಕುಮಾರ್ ಮೈತೆ ಲೈಸ್ರಮ್ ಸುರೇಶ್ ಮೈತೆ ಅಮದೆ ಮೊಯ್ರಾಂಗ್ಥೇಮ್ ಹೇಮಂತ್ ಮೈತೆ ತೈಬಂಗ್ ಪಾಲ್ ಥಾದೋಕೆ ಲಾಗ್ಲಿ ಬಜುನ್ಗೆ ತಾಂಗ್ ತರಹುಂದೋಯ್ ಥಾಂಗ್ ಜನುಮೇತ್ ಅಯುಕ್ಕಿ ಪುಂಗ್ ಮಾಪನ್ ತಾಬ ಮತಂದ ಥವಾಯ್ ಅಹುಂ ಸಿಗಿದಮಕ್ತ ಹೈಕತ್ ಲೈಕತ್ ತಂಬಗಿ ಥೌರಂ ಪಾಂಗ್ಥೋಕ್ಚಗನೆ ಥೌರಂ ಅಸಿದ ಮಯಾಮ್ನ ಸರುಗ್ ಯಾಬಿಯೋ ಹೈನ ಇಮುಂಗ್ ಮನುಂಗ್ ಅಮದಿ ಕಾನ್ವೀನರ್ ವಿಲೇಜ್ ಪ್ರೊಟೆಕ್ಷನ್ ಕಮಿಟಿ ಓಕ್ಷು ನಿಂಗ್ಥೇಮ್ಸಾ ಖುಲ್ನ ಪೌಜಿಲಗ್ಲಿ
6: ಅಕಾಡೆಮಿಕ್ ಸೆಷನ್ ಲಿಸಿಂಗ್ ಅನಿ ಕುಂತರು ಕುಂತರೆತ ತೊಂಗಾನ್ ತೊಂಗಾನ್ಬ ಕೋರ್ಸಿಂಗ್ ಹೈಬದಿ ನರ್ಸಿಂಗ್ ಫಾರ್ಮಾಸಿ ಅಮದಿ ಎಲೈಟ್ ಅಂಡ್ ಹೆಲ್ತ್ ಕೇರ್ ಕೋರ್ಸಿಂಗ್ಗೆ ಎಂಟ್ರಾನ್ಸ್ ಎಕ್ಸಾಮಿನೇಷನ್ ಮಣಿಪುರ ಲೆಂಗಾಕಿ ಡಿರೆಕ್ಟೊರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಸಿಂಧುನ ಲಾಗ್ಲಿಬ ಜುನ್ಗೆ ತಾರೀಖ್ ತರಾಮರಿ ನೊಮಾಯಿಜಿಂಗ್ ನುಮಿತ್ತ ಪಾಂಗ್ಥೋಕ್ಚರಗನಿ ಮಣಿಪುರ್ಗೆ ತೊಂಗಾನ್ ತೊಂಗಾನ್ಬ ಸೆಂಟರ್ಸಿಂಗ್ದ ಮಹಿರೋಯ್ ಲಿಸಿಂಗ್ ಅಹುಂ ಚೌಂಗಾ ಹೆನ್ಬನ ಸರುಪ್ ಯಾದುನ ಪಾಂಗ್ಥೋಕದೊರಿಬ ಎಂಟ್ರಾನ್ಸ್ ಟೆಸ್ಟ್ ಅಸಿದ ಕನಾಗುಂಬ ಮಿಯೋಯ್ ನತ್ರಕ ಕಂಗ್ಲುಪ್ ಅಮ್ಮತ್ತನ ಮಹಿರೋಯ್ ಸಿಂಗಿ ಸತೋಕ್ ಸಸಿಂದ ಅಯ್ಯೇಟ್ಪ ಪಿಬಿದನಬ ಅಮದಿ ಎಂಟ್ರಾನ್ಸ್ ಟೆಸ್ಟ್ ಅಸಿ ಇಂಗ್ ತಮ್ನ ಪಾಂಗ್ಥೋಕ್ಪದ ಮತೆಂಗ್ ಪಾಂಗ್ಬಿನಬ ಡಿರೆಕ್ಟರ್ ಮೆಡಿಕಲ್ ಎಜುಕೇಷನ್ ಮಣಿಪುರ್ನ ಪೌಜೆಲ್ ಲಕ್ಲಿ
7: ಸತಜರಿಬ ಥರಂ ಪರೆಂಗ್ ಅಸಿಗಿ ನುಮಿದಾಂಗ್ ಪುಂಗ್ ತರ ಕಂಗ್ಲಾ ಚೆನೆಲ್ ಥಮ್ಜರಿ ಅದೊಮ್ನ ಪೋಸ್ಟ್ ಕಾರ್ಡ್ ಕೆ ಖುತಾಂಗ್ದ ಖನ್ಬಿರಪ್ಪ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲಂ ಸೈ ಆಕಾಶವಾಣಿ ಇಂಫಾಲ್ ಹೌಜಿಂಗ್ ನುಮಿದಾಂಗಿ ಪುಂಗ್ ತರೆತ್ ಮಖಾಯ್ ತಾರೆ ಮಣಿಪುರಿದ ಪಾವ್ ತಾಬಿರಸಿ
8: ಆಕಾಶವಾಣಿ ಇಂಫಾಲ್ ಗಂಗಬಂ ಗಾಂಥೋಯ್ನ ಪಾವ್ ಪಾಜರಿ ಅಹಾನ್ಬದ ಮರುವೈಬ ಪಾವ್ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ್ನ ರಾಜ್ಯ ಸಿಗಿ ಸೇಲ್ ಥುಮ್ಗೆ ಫಿವಂ ಫಗರ್ಹನ್ನಬ ಶಾಂತಿ ಪೂರಕ್ನಬ ತುಮ್ಕೊಯ್ನ ಸೌಖತ್ಪಗಿ ಥಬಕ್ತ ನೀತಿ ಆಯೋಗ್ನ ಅಚೌಬು ಥೌದಾಂಗ್ ಲೌನಬ ಹೈಕ್ರೆ ರಾಜ್ಯಪಾಲ್ ಅಜಯ್ ಕುಮಾರ್ ಭಲ್ಲಾನ ಲಿಸಿಂಗ್ ಅನಿ ಕುನ್ಮರಿ ಕುನ್ಮಂಗಾಗಿ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಅಮಸುಂಗ್ ಉಸ್ತಾದ್ ಬಿಸ್ಮಿಲಾ ಖಾನ್ ಯುವ ಪುರಸ್ಕಾರ್ ಫಂಗ್ಲಗದಬ ಮಣಿಪುರ್ಗೆ ಮಿಯೋಯ್ ತರೇಟ್ ಪುಥಾಗಟ್ಪ ಫುಂಗ್ದೊರಕ್ಲಿ ಮಣಿಪುರ್ಗೆ ಚುರಾಚಾಂದ್ಪುರ್ ಜಿಲ್ಲಾದ ಮಮಾಂಗ್ದ ಆಯ್ನ್ ಕಾಯ್ನ ಪೊಪ್ಪಿ ಥಾರಂಬ ಲಂ ಎಕರ್ ಕಯಾ ಸರ್ಕಾರ್ಗೆ ಪ್ರೊಜೆಕ್ಟ್ ಹಿನಿಸಿಗೆ ಮಖಾದ ಅಹಾನ್ಬ ಒಯ್ನ ಹವಾಯ್ ಥರಕ್ ಥಾದುನ ಮೈ ಪಾಕ್ನ ಲೋಕ್ಲೆ ಭಾರತ್ ಅಮಸುಂಗ್ ಬಂಗ್ಲಾದೇಶ್ನ ಲೈಬಾಕ್ ಅನಿ ಅಸಿಗೆ ಗಮಖೈ ಪರಿಂಗ್ದ ಶಾಂತಿ ಥಂಬ ಅಮಸುಂಗ್ ತಂಗ್ದು ಲೈತಾಬ ಫಿವಂ ಲೈಹನ್ನಬ ಅಚೆತ್ಪ ಫಿರೆಪ್ ಲೈ ಹಾಯ್ನ ಅಮುಕ್ ಹನ್ನ ಫುಂಗ್ದೋಕ್ರೆ ಅಮಸುಂಗ್ ಗಲ್ಫ್ ಆಫ್ ಒಮಾನ್ದ ಭಾರತ್ಗೆ ಕಮರ್ಷಿಯಲ್ ಜಹಾಜ್ಸಿಂಗ್ದ ಅಮೆರಿಕಾಗೆ ನೆವೆಲ್ ಫೋರ್ಸ್ಸಿಂಗ್ನ ಲಂದಾರಕ್ಪಬು ಭಾರತ್ನ ಕನ್ನ ಯಾನಿಂಗ್ದವ ಫುಂಗ್ದೋಕ್ಲಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ್ನ ರಾಜ್ಯ ಸಿಗಿ ಸೇಲ್ ಥುಮ್ಗೆ ಫಿವಂ ಫಗರ್ಹನ್ನಬ ಶಾಂತಿ ಪೂರಕ್ನಬ ತುಮ್ಕೊಯ್ನ ಸೌಖತ್ಪಗಿ ಥಬಕ್ತ ನೀತಿ ಆಯೋಗ್ನ ಅಚೌಬು ಥೌದಾಂಗ್ ಲೌಬಿನಬ ಹಾಯ್ಕ್ರೆ ವಾಫಂ ಅಸಿ ಮುಖ್ಯಮಂತ್ರಿ ನಂಗಸಿ ನ್ಯೂ ದೆಹಲಿದ ಪಾಂಗ್ಥೋಕ್ಪ ನೀತಿ ಆಯೋಗ್ ಅಮಸುಂಗ್ ಅವಾಂಗ್ ನೋಂಗ್ಪೋಕ್ ರಾಜ್ಯಸಿಂಗಿ ಮುಖ್ಯಮಂತ್ರಿಸಿಂಗ್ ಅಮದಿ ಚೀಫ್ ಸೆಕ್ರೆಟರಿಸಿಂಗ ವಾರಿ ಸಾನಬದ ಫುಂಗ್ದೋಕಿಬನಿ ಥೌರಮದುದ ಶ್ರೀ ಖೇಮ್ಸಾನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಅವಾಂಗ್ ನೋಂಗ್ಪೋಕ್ ಲಂದಂಬು ಲೈಬ ಅಸಿಗೆ ಸೌಖತ್ಪಗಿ ಇಂಜಿನ್ ಅಮಸುಂಗ್ ಅಸ್ತ ಲಕ್ಷ್ಮೀನಿ ಹಾಯ್ನ ಫುಂಗ್ದೋಕಿಬ ವಾಫಂ ಪಲ್ಲದುನ ರಾಜ್ಯಸಿದ ತಂಗ್ದು ಲೈತಾದಬ ಫಿವಂ ಅಮಸುಂಗ್ ಲಾಲ್ಹೌಬಗೆ ಇರಾಂಗ್ ಲೋಯ್ಸಿನಬ ಸೌಖತ್ ಥೌರಾಂಗಿ ಥಬಕ್ ಮಂಗ್ಜಿಲ್ ಥಾನ ಪೈಖತ್ಪ ತಂಗೈಫದೆ ಹಾಯ್ನ ಫುಂಗ್ದೋಕಿ ರಾಜ್ಯ ಅಸಿದ ಲಂಬಿ ಥೋಂಗಿ ಫಿವಂ ಫಗರ್ಹನ್ನಬ ಮಖಾ ತಾನ ಸೇಲ್ ಥಾದಬಗೆ ತಂಗೈಫದಬ ವಾಫಂಸಿಂಗ್ ಮಹಾಂಗ್ನ ಫುಂಗ್ದೋಕಿ ರಾಜ್ಯ ಅಸಿದ ಪೈಖಲಿಬ ಪ್ರೊಜೆಕ್ಟ್ ಕಯಾ ಥೂನ ಲೋಯ್ಸಿನಬದ ನೀತಿ ಆಯೋಗ್ನ ಮತೆಂಗ್ ಪಾಂಗ್ಬಿನಬಸು ಮುಖ್ಯಮಂತ್ರಿನ ತಕ್ಸಿಂಗ್ಕಿ ಉನ್ನಬ ಅದುದ ನೀತಿ ಆಯೋಗ್ಗೆ ವೈಸ್ ಚೇರ್ಮನ್ ಅಶೋಕ್ ಕುಮಾರ್ ಲಹಿರಿ ಅವಾಂಗ್ ನೋಂಗ್ಪೋಕ್ ರಾಜ್ಯಸಿಂಗಿ ಮುಖ್ಯಮಂತ್ರಿಸಿಂಗ್ ಚೀಫ್ ಸೆಕ್ರೆಟರಿಸಿಂಗ್ ನೀತಿ ಆಯೋಗ್ಗೆ ಮೆಂಬರ್ಸಿಂಗ್ ನೀತಿ ಆಯೋಗ್ ಅಮಸುಂಗ್ ರಾಜ್ಯ ಸರ್ಕಾರಸಿಂಗಿ ಆಫಿಸಿಯಲ್ ಕೆಯಾ ಸರುಗ್ ಯಾಕಿ ಅಮರೊಮ್ದ ಗರಾಂಗ್ ನ್ಯೂ ದೆಹಲಿದ ಪಾಂಗ್ಥೋಕಿಬ ನೀತಿ ಆಯೋಗ್ಗೆ ತರಮಾಥೋಯ್ ಸುಬ ಗವರ್ನಿಂಗ್ ಕೌನ್ಸಿಲ್ಗೆ ಮಿಫಮ್ದ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ್ನ ꯃꯅꯤꯄꯨꯔ ꯁꯥꯟꯇꯤ ꯑꯃꯁꯨꯡ ꯆꯥꯎꯈꯠ ꯃꯥꯏꯀꯩꯗ ꯆꯪꯁꯤꯜꯂꯛꯂꯤ ꯍꯥꯏꯅ ꯐꯣꯡꯗꯣꯛꯈ꯭ꯔꯦ꯫ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯁꯚꯥꯄꯇꯤ ꯑꯣꯏꯗꯨꯅ ꯄꯥꯡꯊꯣꯛꯄ ꯃꯤꯐꯝ ꯑꯗꯨꯗ ꯁꯔꯨꯛ ꯌꯥꯈꯤꯕ ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ ꯀꯦꯟꯗ꯭ꯔ ꯁꯔꯀꯥꯔ ꯑꯃꯁꯨꯡ ꯅꯤꯇꯤ ꯑꯌꯣꯒꯀꯤ ꯃꯇꯦꯡꯅ ꯕꯤꯛꯁꯤꯠ ꯃꯅꯤꯄꯨꯔ ꯑꯃ ꯑꯣꯏꯅꯕ ꯄꯥꯟꯗꯝ ꯊꯝꯂꯤ꯫ ꯃꯍꯥꯛꯅ ꯍꯥꯏ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯍ ꯑꯃꯗꯤ ꯀꯦꯟꯗ꯭ꯔ ꯑꯃꯁꯨꯡ ꯔꯥꯖ꯭ꯌ ꯁꯔꯀꯥꯔꯒꯤ ꯑꯆꯦꯠꯄ ꯊꯧꯁꯤꯜꯒ ꯂꯣꯏꯅꯅ ꯃꯅꯤꯄꯨꯔꯒꯤ ꯑꯥꯏꯟ ꯑꯃꯁꯨꯡ ꯁꯥꯟꯇꯤ ꯔꯛꯁꯥꯒꯤ ꯐꯤꯕꯝ ꯁꯤꯡꯊꯥꯅꯤꯡꯉꯥꯏ ꯑꯣꯏꯅ ꯐꯒꯠꯂꯦ꯫ ꯑꯥꯏ ꯗꯤ ꯄꯤꯁꯤꯡ ꯈꯨꯟꯗꯥ ꯂꯩꯇꯥꯍꯟꯕꯒꯤ ꯃꯇꯥꯡꯗ ꯃꯤꯐꯝ ꯑꯗꯨꯗ ꯋꯥ ꯉꯥꯡꯂꯗꯨꯅ ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ ꯀꯦꯟꯗ꯭ꯔꯒꯤ ꯃꯇꯦꯡꯒ ꯂꯣꯏꯅꯅ ꯑꯥꯏ ꯗꯤ ꯄꯤꯁꯤꯡꯒꯤ ꯔꯤꯁꯦꯇꯜꯃꯦꯟ ꯑꯦꯟ ꯔꯤꯍꯦꯕꯤꯂꯤꯇꯦꯁꯟ ꯄꯦꯀꯦꯖꯀꯤ ꯃꯈꯥꯗ ꯇꯥꯡꯀꯛꯅ ꯑꯩꯅ ꯃꯈꯣꯏꯕꯨ ꯈꯨꯟꯗꯥ ꯂꯩꯇꯥꯍꯟꯕꯒꯤ ꯊꯕꯛ ꯆꯠꯊꯔꯤ꯫ ꯔꯥꯖ꯭ꯌꯄꯥꯜ ꯑꯖꯌ ꯀꯨꯃꯥꯔ ꯚꯂꯥꯅ 2024-25 ꯁꯪꯒꯤꯠ ꯅꯥꯇꯛ ꯑꯦꯀꯥꯗꯃꯤ ꯑꯦꯋꯥꯔꯗ ꯑꯃꯁꯨꯡ ꯎꯁꯇꯥꯗ ꯕꯤꯁꯃꯤꯂꯥ ꯈꯥꯟ ꯌꯨꯕ ꯄꯨꯔꯁꯀꯥꯔ ꯐꯪꯂꯒꯗꯕ ꯃꯅꯤꯄꯨꯔꯒꯤ ꯃꯤꯑꯣꯏ ꯇꯔꯦꯠꯄꯨ ꯊꯥꯒꯠꯄ ꯐꯣꯡꯗꯣꯔꯛꯂꯤ꯫ ꯔꯥꯖ꯭ꯌꯄꯥꯜꯅ ꯍꯥꯏ ꯃꯅꯤꯄꯨꯔꯒꯤ ꯏꯅꯥꯛ ꯈꯨꯜꯂꯕ ꯀꯂꯥ ꯁꯪꯁꯀ꯭ꯔꯤꯇꯤ ꯌꯣꯛꯈꯠꯅꯕ ꯑꯃꯁꯨꯡ ꯆꯥꯎꯈꯠꯅꯕ ꯍꯣꯠꯅꯕꯗ ꯃꯤꯑꯣꯏꯁꯤꯡ ꯑꯁꯤꯅ ꯂꯧꯔꯤꯕ ꯊꯧꯗꯥꯡꯕꯨ ꯏꯀꯥꯏ ꯈꯨꯝꯅꯩꯤ ꯇꯨꯡꯗ ꯔꯥꯖ꯭ꯌ ꯑꯁꯤꯒꯤ ꯃꯤꯡꯆꯠ ꯄꯨꯔꯛꯅꯕ ꯃꯈꯥ ꯇꯥꯅ ꯍꯣꯠꯅꯅꯕꯁꯨ ꯔꯥꯖ꯭ꯌꯄꯥꯜꯅ ꯐꯣꯡꯗꯣꯛꯈꯤ꯫ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯅ ꯁꯣꯁꯤꯌꯦꯜ ꯃꯦꯗꯤꯌꯥꯗ ꯊꯥꯒꯠꯄ ꯋꯥꯔꯣꯜ ꯑꯃꯗ ꯍꯥꯏ ꯔꯥꯖ꯭ꯌ ꯑꯁꯤꯒꯤ ꯀꯂꯥ ꯑꯃꯁꯨꯡ ꯁꯪꯁꯀ꯭ꯔꯤꯇꯤꯒꯤ ꯂꯝꯗ ꯊꯣꯏꯗꯣꯛ ꯍꯦꯟꯗꯣꯛꯄ ꯃꯒꯨꯟꯁꯤꯡꯕꯨ ꯂꯩꯕꯥꯛ ꯑꯁꯤꯗ ꯁꯛ ꯇꯥꯛꯂꯤꯕ ꯃꯤꯑꯣꯏꯁꯤꯡꯗ ꯏꯀꯥꯏ ꯈꯨꯝꯅꯔꯛꯄ ꯑꯁꯤꯃꯛ ꯌꯥꯝꯅ ꯆꯥꯎꯊꯣꯛꯆꯅꯤꯡꯉꯥꯏꯅꯤꯤ ꯃꯈꯣꯏꯒꯤ ꯊꯧꯗꯥꯡꯁꯤꯡꯅ ꯀꯂꯥ ꯁꯪꯁꯀ꯭ꯔꯤꯇꯤꯒꯤ ꯂꯝ ꯑꯁꯤꯗ ꯍꯦꯟꯅ ꯋꯥꯡꯕ ꯃꯐꯝ ꯑꯃ ꯀꯟꯕ ꯉꯝꯂꯦ꯫ ꯃꯅꯤꯄꯨꯔꯗꯒꯤ ꯁꯪꯒꯤꯠ ꯅꯥꯇꯛ ꯑꯦꯀꯥꯗꯃꯤ ꯑꯦꯋꯥꯔꯗ ꯐꯪꯂꯒꯗꯕ ꯃꯤꯑꯣꯏꯁꯤꯡ ꯑꯗꯨꯗꯤ ꯃꯅꯤꯄꯨꯔꯤ ꯗꯥꯟꯁꯇ ꯁ꯭ꯔꯤꯃꯇꯤ ꯏꯔꯦꯡꯕꯝ ꯅꯂꯤꯅꯤ ꯗꯦꯕꯤ, ꯐꯣꯛ ꯃ꯭ꯌꯨꯖꯤꯛꯇ ꯁ꯭ꯔꯤꯃꯇꯤ ꯂꯧꯔꯦꯝꯕꯝ ꯕꯦꯗꯕꯇꯤ ꯗꯦꯕꯤ, ꯃꯅꯤꯄꯨꯔꯤ ꯗꯥꯟꯁꯇ ꯁ꯭ꯔꯤꯃꯇꯤ ꯔꯥꯖꯀꯨꯃꯥꯔꯤ ꯊꯝꯕꯥꯜꯁꯅꯥ ꯗꯦꯕꯤꯅꯤ꯫ ꯎꯁꯇꯥꯗ ꯕꯤꯁꯃꯤꯂꯥ ꯈꯥꯟ ꯌꯨꯕ ꯄꯨꯔꯁꯀꯥꯔ ꯐꯪꯒꯗꯕꯁꯤꯡ ꯑꯗꯨꯗꯤ ꯃꯅꯤꯄꯨꯔꯤ ꯗꯥꯟꯁꯇ ꯁ꯭ꯔꯤꯃꯇꯤ ꯐꯨꯔꯤꯠꯁꯥꯕꯝ ꯗꯦꯕꯖꯥꯅꯤ ꯗꯦꯕꯤ, ꯃ꯭ꯌꯨꯖꯤꯛ ꯐꯣꯔ ꯗꯥꯟꯁ ꯃꯅꯤꯄꯨꯔꯤꯗ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯑꯅꯥꯎꯟꯁꯔꯁꯨ ꯑꯣꯏꯔꯤꯕ ꯁ꯭ꯔꯤ ꯂꯨꯀ꯭ꯔꯥꯝ ꯇꯝꯐꯥꯃꯅꯤ ꯁꯤꯡ, ꯐꯣꯛ ꯃ꯭ꯌꯨꯖꯤꯛꯇ ꯁ꯭ꯔꯤꯃꯇꯤ ꯌꯨꯝꯅꯥꯝ ꯕꯤꯃꯣꯇꯥ ꯗꯦꯕꯤ ꯑꯃꯁꯨꯡ ꯃꯅꯤꯄꯨꯔꯤ ꯗꯥꯟꯁꯇ ꯁ꯭ꯔꯤ ꯇꯣꯡꯕ꯭ꯔꯝ ꯔꯣꯅꯦꯜ ꯃꯤꯇꯩꯅꯤ꯫ ꯃꯃꯥꯡ ꯊꯥꯒꯤ 13ꯗ ꯅꯥꯒꯥ ꯃꯤꯆꯝ 6 ꯈꯨꯠꯂꯥꯏ ꯄꯥꯏꯕꯁꯤꯡꯅ ꯐꯥꯗꯨꯅ ꯄꯨꯈ꯭ꯔꯒ ꯍꯥꯠꯇꯨꯅ ꯍꯨꯟꯗꯣꯛꯂꯝꯕꯒꯤ ꯊꯧꯑꯣꯡ ꯑꯗꯨꯕꯨ ꯅꯥꯒꯥ ꯂꯦꯖꯤꯁꯂꯦꯆꯔ ꯐꯣꯔꯝ ꯃꯅꯤꯄꯨꯔꯅ ꯑꯀꯟꯕ ꯃꯑꯣꯡꯗ ꯌꯥꯅꯤꯡꯗꯕ ꯐꯣꯡꯗꯣꯔꯛꯂꯤ꯫ ꯐꯣꯔꯝ ꯑꯁꯤꯅ ꯊꯥꯗꯣꯔꯛꯄ ꯆꯦꯔꯣꯜ ꯑꯃꯅ ꯍꯥꯏ ꯊꯧꯑꯣꯡ ꯑꯗꯨ ꯃꯤꯑꯣꯏꯕꯒꯤ ꯃꯤꯅꯨꯡꯁꯤ ꯌꯥꯎꯗꯕ ꯇꯝꯊꯤꯕ ꯂꯤꯆꯠꯅꯤ, ꯂꯩꯈꯤꯗ꯭ꯔꯕꯁꯤꯡꯒꯤ ꯏꯃꯨꯡ ꯃꯅꯨꯡꯅ ꯅꯪꯍꯧꯔꯤꯕ ꯑꯋꯥꯕꯗ ꯁꯔꯨꯛ ꯌꯥꯔꯤ ꯍꯥꯏꯅꯁꯨ ꯆꯦꯔꯣꯜ ꯑꯗꯨꯅ ꯃꯈꯥ ꯇꯥꯔꯤ꯫ ꯀꯦꯟꯗ꯭ꯔꯗ NDS ꯁꯔꯀꯥꯔꯅ ꯁꯥꯁꯟ ꯄꯥꯏꯔꯛꯄ ꯆꯍꯤ 12 ꯁꯨꯔꯛꯄꯒ ꯃꯔꯤ ꯂꯩꯅꯅ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯏꯄꯥꯎ ꯀꯥꯡꯕꯨꯅ ꯉꯁꯤ ꯁ꯭ꯇꯥꯔꯠ ꯑꯞ ꯁ꯭ꯀꯤꯝ ꯍꯥꯏꯕ ꯍꯤꯔꯝꯗ ꯈꯟꯅ ꯅꯩꯅꯕꯒꯤ ꯊꯧꯔꯝ ꯑꯃ ꯅꯨꯃꯤꯗꯥꯡ ꯄꯨꯡ 8:50 ꯁꯉꯥꯏ ꯆꯦꯅꯦꯜꯗ ꯁꯟꯗꯣꯛꯀꯅꯤ꯫ ꯍꯤꯔꯝ ꯑꯁꯤꯗ ꯃꯅꯤꯄꯨꯔ ꯁꯔꯀꯥꯔꯒꯤ ꯄ꯭ꯂꯥꯅꯤꯡ ꯗꯤꯄꯥꯔꯠꯃꯦꯟꯠꯀꯤ ꯗꯤꯔꯦꯛꯇꯔ ꯗꯣꯛꯇꯔ ꯑꯥꯔ ꯀꯦ ꯔꯥꯗꯦꯁꯅꯥꯒ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯏꯄꯥꯎ ꯀꯥꯡꯕꯨꯒꯤ ꯗꯦꯛꯁ ꯏꯗꯤꯇꯔ ꯋꯥꯏꯈꯣꯝ ꯆꯤꯇ꯭ꯔꯙꯅꯤꯒ ꯎꯅꯗꯨꯅ ꯋꯥꯔꯤ ꯋꯥꯇꯥꯏ ꯁꯥꯕꯒꯤ ꯊꯧꯔꯝ ꯇꯥꯕ ꯐꯪꯕꯤꯒꯅꯤ꯫ ꯍꯥꯏꯔꯤꯕ ꯋꯥꯔꯤ ꯋꯥꯇꯥꯏ ꯁꯥꯟꯅꯕꯒꯤ ꯊꯧꯔꯝ ꯑꯁꯤ ꯍꯌꯦꯡ ꯊꯥꯡꯖ ꯅꯨꯃꯤꯠꯀꯤ ꯅꯨꯃꯤꯠꯌꯨꯡꯕ ꯃꯇꯨꯡ ꯄꯨꯡ 12:30 ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯪꯂꯥ ꯆꯦꯅꯦꯜꯗ ꯑꯃꯨꯛ ꯍꯟꯅ ꯇꯥꯕ ꯐꯪꯕꯤꯒꯅꯤ꯫ ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃꯤ꯫
9: ꯅꯨꯄꯤꯗ ꯑꯃꯗꯤ ꯅꯨꯄꯥꯁꯤꯡꯗ ꯇꯣꯏꯅ ꯅꯥꯒꯟꯕ ꯊꯥꯏꯔꯣꯏꯗꯀꯤ ꯑꯅꯥꯕ ꯃꯈꯜ ꯁꯨꯅ ꯌꯦꯡꯕꯒ ꯂꯣꯏꯅꯅ ꯃꯅꯤꯄꯨꯔꯗ ꯑꯍꯥꯟꯕ ꯊꯥꯏꯔꯣꯏꯗ ꯁ꯭ꯀꯦꯟꯒꯤ ꯐꯦꯁꯤꯂꯤꯇꯤ ꯂꯩꯔꯕ AOI ꯕꯕꯤꯅꯥ ꯁ꯭ꯄꯦꯁꯤꯌꯦꯂꯤꯇꯤ ꯍꯣꯁꯄꯤꯇꯥꯜ, ꯊꯥꯏꯔꯣꯏꯗ ꯀꯦꯟꯁꯔꯒꯤ ꯍꯥꯏ ꯗꯣꯁ ꯑꯥꯏꯑꯣꯗꯤꯟ ꯊꯦꯔꯥꯄꯤꯒꯤ ꯈꯨꯗꯣꯡꯆꯥꯕ ꯄꯤꯕꯒ ꯂꯣꯏꯅꯅ CMHT PMJAY ꯍꯦꯜꯊ ꯀꯥꯔꯗ ꯑꯃꯁꯨꯡ ꯒꯚꯔꯟꯃꯦꯟꯠ ꯑꯦꯝꯄ꯭ꯂꯣꯌꯤꯁꯤꯡꯒꯤꯁꯨ ꯈꯨꯗꯣꯡꯆꯥꯕ ꯄꯤꯖꯔꯤ꯫ ꯗꯣꯛꯇꯔꯁꯤꯡꯅ ꯇ꯭ꯌꯨꯃꯔ ꯕꯣꯔꯗ ꯐꯝꯗꯨꯅ ꯑꯅꯥꯕꯁꯤꯡꯒꯤ ꯂꯥꯌꯦꯡꯗ ꯆꯥꯎꯅ ꯃꯇꯦꯡ ꯄꯥꯡꯂꯤ꯫ ꯑꯀꯨꯞꯄ ꯃꯔꯣꯜꯒꯤꯗꯃꯛ NABH ꯐꯪꯂꯕ AOI ꯕꯕꯤꯅꯥ ꯁ꯭ꯄꯦꯁꯤꯌꯦꯂꯤꯇꯤ ꯍꯣꯁꯄꯤꯇꯥꯜ, ꯁꯖꯤꯋꯥ ꯖꯦꯜ ꯔꯣꯗ, ꯈꯥꯕꯩꯁꯣꯏ, ꯏꯝꯐꯥꯜ ꯏꯁꯇ ꯇꯥꯟꯅꯕꯤꯌꯨ꯫
10: ꯗꯥꯏꯃꯟꯁ ꯄ꯭ꯔꯣꯖꯦꯛ ꯗꯤꯄꯥꯔꯠꯃꯦꯟꯠ ꯑꯣꯐ ꯄꯦꯊꯣꯂꯣꯖꯤ ꯔꯤꯝꯁ ꯏꯝꯐꯥꯜꯅ ꯕ꯭ꯔꯦꯁ ꯑꯃꯁꯨꯡ ꯂꯪ ꯀꯦꯟꯁꯔꯅ ꯅꯥꯔꯕ ꯄꯦꯁꯦꯟꯁꯤꯡꯒꯤꯗꯃꯛꯇ ꯊ꯭ꯔꯤ ꯃꯣꯂꯤꯀ꯭ꯌꯨꯂꯔ ꯇꯦꯁꯀꯤ ꯈꯨꯗꯣꯡꯆꯥꯕ ꯄꯤꯖꯔꯤ꯫ ꯍꯥꯏꯔꯤꯕ ꯇꯦꯁꯁꯤꯡ ꯑꯗꯨꯗꯤ ꯕ꯭ꯔꯦꯁ ꯀꯦꯟꯁꯔꯒꯤꯅ ERPR HER2NOI ꯑꯃꯁꯨꯡ KI67, ꯂꯪ ꯀꯦꯟꯁꯔꯒꯤꯅ EGFR ꯃ꯭ꯌꯨꯇꯦꯁꯟ ꯇꯦꯁ ꯑꯃꯁꯨꯡ ALK ROS1 PDL1 IIC ꯇꯦꯁ ꯇꯦꯁꯁꯤꯡ ꯑꯁꯤꯒꯤ ꯃꯇꯦꯡꯅ ꯀꯦꯟꯁꯔ ꯂꯥꯌꯦꯡꯕꯗ ꯑꯃꯁꯨꯡ ꯇꯥꯔꯒꯦꯇꯦꯗ ꯊꯦꯔꯥꯄꯤꯗ ꯌꯥꯎꯅ ꯃꯇꯦꯡ ꯑꯣꯏꯒꯅꯤ꯫ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯗꯥꯏꯃꯟꯁ ꯄ꯭ꯔꯣꯖꯦꯛ ꯗꯤꯄꯥꯔꯠꯃꯦꯟꯠ ꯑꯣꯐ ꯄꯦꯊꯣꯂꯣꯖꯤ ꯔꯤꯝꯁꯇ ꯇꯥꯟꯅꯕꯤꯌꯨ꯫
8: ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ꯫ ꯃꯅꯤꯄꯨꯔꯒꯤ ꯆꯨꯔꯆꯥꯟꯄꯨꯔ ꯖꯤꯂꯥꯗ ꯃꯃꯥꯡꯗ ꯑꯥꯏꯟ ꯀꯥꯏꯅ ꯄꯣꯄꯤ ꯊꯥꯔꯝꯕ ꯂꯝ ꯑꯦꯀꯔ ꯀꯌꯥ ꯁꯔꯀꯥꯔꯒꯤ ꯄ꯭ꯔꯣꯖꯦꯛ ꯍꯤꯅꯤꯁꯤꯒꯤ ꯃꯈꯥꯗ ꯑꯍꯥꯟꯕ ꯑꯣꯏꯅ ꯍꯋꯥꯏ ꯊꯔꯥꯛ ꯊꯥꯗꯨꯅ ꯃꯥꯏ ꯄꯥꯛꯅ ꯂꯣꯛꯂꯦ꯫ ꯅꯥꯔꯀꯣꯇꯤꯛꯁ ꯀꯟꯇ꯭ꯔꯣꯜ ꯕ꯭ꯌꯨꯔꯣ NCB ꯅ ꯍꯥꯏ ꯊꯧꯔꯥꯡ ꯑꯁꯤ ꯑꯥꯏꯟ ꯀꯥꯏꯅ ꯄꯣꯄꯤ ꯊꯥꯕ ꯊꯦꯡꯅꯕ ꯑꯃꯁꯨꯡ ꯃꯤꯄꯥꯜ ꯇꯥꯡꯗꯅ ꯍꯤꯡꯖꯕ ꯉꯝꯅꯕ ꯍꯣꯠꯅꯕꯗ ꯁꯤꯡꯊꯥꯅꯤꯡꯉꯥꯏ ꯑꯣꯏꯕ ꯈꯣꯡꯊꯥꯡ ꯑꯃ ꯑꯣꯏꯔꯦ꯫ NCB ꯅ ꯍꯥꯏ ꯍꯥꯟꯅ ꯑꯥꯏꯟ ꯀꯥꯏꯅ ꯄꯣꯄꯤ ꯊꯥꯔꯝꯕ ꯂꯝ ꯑꯦꯀꯔ 254 ꯄ꯭ꯔꯣꯖꯦꯛ ꯑꯁꯤꯅ ꯃꯥꯏ ꯄꯥꯛꯅ ꯍꯋꯥꯏ ꯊꯔꯥꯛ ꯊꯥꯐꯝ ꯑꯣꯟꯊꯣꯛꯂꯦ ꯑꯃꯁꯨꯡ ꯊꯧꯔꯥꯡ ꯑꯁꯤꯅ ꯅꯣꯅꯦ ꯖꯤꯂꯥꯗ ꯍꯦꯂꯤꯀꯣꯞꯇꯔ ꯁꯔꯚꯤꯁ ꯊꯝꯕꯤꯅꯕ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯗ ꯑꯏꯕ ꯆꯦꯔꯣꯜ ꯄꯤꯗꯨꯅ ꯇꯛꯁꯤꯟꯈ꯭ꯔꯦ꯫ ꯀꯥꯎꯟꯁꯤꯜ ꯑꯁꯤꯅ ꯃꯨꯈ꯭ꯌ ꯃꯟꯇ꯭ꯔꯤꯗ ꯄꯤꯁꯤꯟꯈꯤꯕ ꯆꯦꯔꯣꯜ ꯑꯗꯨꯗ ꯍꯧꯖꯤꯛ ꯑꯣꯏꯔꯤꯕ ꯏꯔꯥꯡ ꯑꯁꯤꯅ ꯃꯔꯝ ꯑꯣꯏꯗꯨꯅ ꯖꯤꯂꯥ ꯑꯁꯤꯒꯤ ꯃꯤꯌꯥꯝ ꯑꯅꯥ ꯑꯌꯦꯛ ꯌꯥꯎꯔꯛꯄ ꯑꯃꯁꯨꯡ ꯂꯝꯕꯤ ꯆꯠꯊꯣꯛ ꯆꯠꯁꯤꯟꯗ ꯈꯨꯗꯣꯡꯆꯥꯗꯕ ꯀꯌꯥ ꯃꯥꯌꯣꯛꯅꯔꯤꯕ ꯑꯁꯤꯒꯤ ꯌꯦꯡꯂꯒ ꯅꯣꯅꯦ ꯖꯤꯂꯥ ꯑꯃꯁꯨꯡ ꯏꯝꯐꯥꯜꯒꯤ ꯃꯔꯛꯇ ꯈꯨꯗꯛꯇꯒꯤ ꯍꯦꯂꯤꯀꯣꯞꯇꯔ ꯁꯔꯚꯤꯁ ꯊꯝꯕꯤꯅꯕ ꯋꯥꯐꯝ ꯄꯜꯂꯤ꯫ ꯌꯨꯅꯤꯌꯟ ꯄꯕ꯭ꯂꯤꯛ ꯁꯔꯚꯤꯁ ꯀꯃꯤꯁꯟ UPSC ꯃꯅꯤꯄꯨꯔ ꯄꯕ꯭ꯂꯤꯛ ꯁꯔꯚꯤꯁ ꯀꯃꯤꯁꯟ MPSCꯅ ꯂꯧꯕ ꯀꯝꯕꯥꯏꯟ ꯀꯝꯄꯤꯇꯤꯇꯤꯞ ꯁꯤꯚꯤꯜ ꯁꯔꯚꯤꯁꯦꯁ ꯑꯦꯛꯖꯥꯃꯤꯅꯦꯁꯟꯁꯤꯡꯗ ꯃꯥꯏ ꯄꯥꯛꯂꯕ ꯀꯛꯆꯤꯡ ꯖꯤꯂꯥꯒꯤ ꯃꯤꯑꯣꯏꯁꯤꯡ ꯗꯤꯁꯇ꯭ꯔꯤꯛ ꯄꯨꯂꯤꯁ ꯀꯛꯆꯤꯡꯅ ꯁꯤꯟꯗꯨꯅ ꯉꯁꯤ ꯍꯔꯥꯎ ꯇꯔꯥꯝꯅ ꯑꯣꯛꯈ꯭ꯔꯦ꯫ ꯊꯧꯔꯝ ꯑꯗꯨꯗ ꯀꯣꯁꯦꯝ, CBSE ꯑꯃꯁꯨꯡ ꯕꯣꯠꯁꯦꯝꯅ ꯂꯧꯕ ꯄꯔꯤꯈ꯭ꯌꯥꯁꯤꯡꯗ ꯃꯥꯛ ꯋꯥꯡꯅ ꯐꯪꯂꯛꯄ ꯃꯍꯩꯔꯣꯏꯁꯤꯡꯁꯨ ꯑꯣꯛꯈꯤ꯫ ꯀꯛꯆꯤꯡ ꯆꯨꯝꯅꯥꯝ ꯂꯩꯀꯥꯏꯒꯤ ꯀꯝꯃꯨꯅꯤꯇꯤ ꯍꯣꯜꯗ ꯄꯥꯡꯊꯣꯛꯈꯤꯕ ꯃꯈꯣꯏꯕꯨ ꯑꯣꯛꯄꯒꯤ ꯊꯧꯔꯝ ꯑꯗꯨꯗ ꯖꯤꯂꯥ ꯑꯁꯤꯒꯤ SP ꯂꯥꯏꯁ꯭ꯔꯝ ꯄ꯭ꯔꯤꯌꯥꯗꯔꯁꯤꯅꯤ, DM ꯌꯨꯅꯤꯚꯔꯁꯤꯇꯤꯒꯤ ꯍꯥꯟꯅꯒꯤ ꯚꯥꯏꯁ ꯆꯥꯟꯁꯦꯂꯔ ꯗꯣꯛꯇꯔ ꯅꯣꯡꯃꯥꯏꯊꯦꯝ ꯔꯥꯖꯃꯣꯍꯟꯅꯆꯤꯡꯕ ꯃꯤꯑꯣꯏꯁꯤꯡ ꯁꯔꯨꯛ ꯌꯥꯈꯤ꯫ ꯖꯤꯔꯤꯕꯥꯝꯒꯤ ꯕꯥꯕꯨꯄꯔꯥꯗ FCI ꯒꯣꯗꯥꯎꯟ ꯃꯅꯥꯛꯇ ꯂꯩꯕ ꯀ꯭ꯋꯥꯇꯔ ꯑꯃ ꯉꯁꯤ ꯑꯌꯨꯛ ꯃꯩ ꯆꯥꯛꯇꯨꯅ ꯑꯃꯥꯡ ꯇꯥꯊꯣꯛꯈ꯭ꯔꯦ ꯍꯥꯏꯔꯤ꯫ ꯑꯩꯈꯣꯏꯒꯤ ꯖꯤꯔꯤꯕꯥꯝ ꯄꯥꯎꯃꯤ ꯉꯥꯊꯦꯝ ꯕꯤꯁ꯭ꯋꯖꯤꯠꯅ ꯍꯥꯏ ꯉꯁꯤ ꯑꯌꯨꯛ ꯄꯨꯡ 9 ꯃꯈꯥꯏꯔꯣꯝ ꯇꯥꯕ ꯑꯗꯨꯋꯥꯏꯗ ꯕꯥꯕꯨꯄꯔꯥ ꯋꯥꯔꯗ ꯅꯝꯕꯔ 6 FCI ꯒꯣꯗꯥꯎꯟ ꯃꯅꯥꯛꯇ ꯂꯩꯕ ꯀ꯭ꯋꯥꯇꯔ ꯑꯁꯤ ꯃꯩ ꯆꯥꯛꯈꯤꯕꯅꯤ꯫ ꯊꯧꯗꯣꯛ ꯑꯗꯨ ꯏꯂꯦꯛꯇ꯭ꯔꯤꯛ ꯁꯣꯔꯠ ꯁꯔꯀꯤꯠ ꯊꯣꯛꯄꯗꯒꯤ ꯑꯣꯏꯔꯝꯕ ꯌꯥꯏ ꯍꯥꯏꯅ ꯊꯥꯖꯅꯔꯤ꯫ ꯇꯨꯡꯗ ꯃꯅꯤꯄꯨꯔ ꯐꯥꯌꯔ ꯁꯔꯚꯤꯁꯀꯤ ꯀꯥꯡꯕꯨ ꯂꯥꯛꯇꯨꯅ ꯃꯩ ꯑꯗꯨ ꯃꯨꯊꯠꯈꯤ꯫ ꯑꯦꯄꯣꯂꯣ ꯆꯤꯜꯗ꯭ꯔꯦꯟꯁ ꯍꯣꯁꯄꯤꯇꯥꯜ ꯆꯦꯟꯅꯥꯏ, ꯆꯤꯐ ꯃꯦꯗꯤꯀꯦꯜ ꯑꯣꯐꯤꯁꯔ ꯏꯝꯐꯥꯜ ꯏꯁ ꯑꯃꯁꯨꯡ ꯔꯥꯁꯇ꯭ꯔꯤꯌꯥ ꯕꯥꯜ ꯁ꯭ꯋꯥꯁꯊ꯭ꯌ ꯀꯥꯔ꯭ꯌꯀ꯭ꯔꯝ ꯅꯦꯁꯅꯦꯜ ꯍꯦꯜꯊ ꯃꯤꯁꯟ ꯃꯅꯤꯄꯨꯔꯅ ꯄꯨꯟꯅ ꯁꯤꯟꯗꯨꯅ ꯁꯦꯞ ꯌꯣꯔ ꯍꯥꯔꯠ ꯍꯥꯏꯕ ꯋꯥꯈꯜꯂꯣꯟꯗ ꯑꯉꯥꯡꯁꯤꯡꯒꯤ ꯐ꯭ꯔꯤ ꯀꯥꯔꯗꯤꯌꯥꯛ ꯁ꯭ꯀ꯭ꯔꯤꯅꯤꯡ ꯀꯦꯝ ꯑꯃ ꯏꯝꯐꯥꯜ ꯏꯁꯀꯤ ꯆꯤꯐ ꯃꯦꯗꯤꯀꯦꯜ ꯑꯣꯐꯤꯁꯔꯒꯤ ꯑꯣꯐꯤꯁꯇ ꯉꯁꯤ ꯄꯥꯡꯊꯣꯛꯈ꯭ꯔꯦ꯫ ꯀꯦꯝ ꯑꯗꯨꯗ ꯖꯤꯂꯥ ꯑꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝꯁꯤꯡꯗꯒꯤ ꯂꯥꯛꯄ ꯑꯉꯥꯡꯁꯤꯡꯗ ꯍꯥꯔꯠꯀꯤ ꯑꯅꯥꯕ ꯂꯩꯕ꯭ꯔꯥ ꯍꯥꯏꯕꯗꯨ ꯆꯦꯛ ꯇꯧꯈꯤ꯫ ꯄꯥꯎꯒꯤ ꯃꯔꯛꯇ ꯅ ꯑꯇꯦꯟꯕ ꯕ꯭ꯔꯦꯛ ꯑꯃꯃꯨꯛ
11: ꯀꯔꯤꯅꯣꯅꯦ ꯈꯕꯔ ꯍꯥꯡꯗꯣꯛꯏ ꯁꯥꯔ ꯁꯥꯔ ꯂꯝꯕꯦꯟ ꯁꯣꯔꯣꯛꯇꯁꯨ ꯁꯥꯔ ꯁꯥꯔ
12: ꯀꯔꯤ ꯋꯥꯈꯇꯣꯟ
11: ꯁꯥꯔ ꯁꯥꯔ ꯁꯥꯔ ꯅꯠꯇ ꯉꯥꯏꯈ꯭ꯔꯦ ꯀꯅꯥꯅꯣꯅꯦ ꯅꯣꯏꯒꯤ ꯁꯤꯒꯤ ꯁꯥꯔ ꯁꯥꯔ ꯍꯥꯏꯔꯤꯁꯤꯕꯣ
12: ꯁꯥꯔ ꯍꯥꯏꯕ ꯅꯠꯇꯤ ꯈꯇꯣꯟ SIR ꯍꯥꯏꯕꯅꯤ
11: SIR
12: ꯍꯣꯏ SIR ꯍꯥꯏꯕꯗꯤꯅꯦ ꯁ꯭ꯄꯦꯁꯦꯜ ꯏꯟꯇꯦꯟꯁꯤꯞ ꯔꯤꯚꯤꯖꯟ ꯍꯥꯏꯕ
11: ꯑꯗꯨꯅ ꯀꯔꯤ ꯍꯥꯏꯔꯤꯕ
12: ꯚꯣꯇꯔ ꯂꯤꯁꯇꯒꯤꯅꯦ ꯌꯥꯎꯔꯣꯏꯗꯕ ꯃꯤ ꯂꯧꯊꯣꯛꯄ ꯑꯗꯨꯒ ꯌꯥꯎꯒꯗꯕ ꯃꯤꯕꯨꯅ ꯍꯥꯞꯆꯤꯟꯕ
11: ꯑꯇꯩꯅ ꯀꯔꯤ ꯀꯔꯤ
12: ꯚꯣꯇꯔ ꯂꯤꯁꯇ ꯑꯦꯂꯤꯖꯤꯕꯜ ꯑꯣꯏꯕ ꯚꯣꯇꯔꯁꯤꯡꯗꯃꯛ ꯌꯥꯎꯍꯟꯅꯕ ECIꯅꯅꯦ SIR ꯆꯠꯊꯕꯅꯤ ꯃꯦ 30ꯗꯒꯤ ꯖꯨꯟ 28 ꯐꯥꯎꯕꯗ ꯕꯤ.ꯑꯦꯜ.ꯑꯣꯁꯤꯡꯅ ꯌꯨꯝꯊꯣꯡ ꯈꯨꯗꯤꯡ ꯆꯠꯇꯨꯅ ꯑꯦꯅꯨꯃꯦꯔꯦꯁꯟ ꯐꯣꯔꯝ ꯃꯦꯟꯁꯤꯟꯕꯒꯤ ꯈꯣꯡꯆꯠ ꯑꯗꯨꯗ ꯀꯔꯤꯒꯨꯝꯕ ꯃꯦꯟꯁꯤꯜꯂꯕ ꯐꯣꯔꯝ ꯑꯗꯨ ꯁꯕꯃꯤꯠ ꯇꯧꯍꯧꯗ꯭ꯔꯕ ꯗ꯭ꯔꯥꯐ ꯚꯣꯇꯔ ꯂꯤꯁꯇꯅꯦ ꯃꯤꯡ ꯌꯥꯎꯔꯛꯂꯒ
11: ꯂꯨꯔꯤꯅꯤ ꯍꯥꯏꯔꯤꯁꯤꯅꯗꯤ
12: ꯑꯗꯨꯅꯤ ꯑꯗꯨꯅ ꯑꯀꯨꯞꯄ ꯃꯔꯣꯜ BLO ꯂꯧꯒꯗꯕ ꯅꯠꯇ꯭ꯔꯒꯅ 1950 ꯀꯣꯜ ꯇꯧꯒꯗꯕ
13: ꯄꯥꯎꯖꯦꯟꯖꯔꯤꯕ ꯆꯤꯐ ꯏꯂꯦꯛꯇꯣꯔꯦꯜ ꯑꯣꯐꯤꯁꯔ ꯃꯅꯤꯄꯨꯔ
8: ꯑꯀꯥꯁꯕꯥꯅꯤ ꯏꯝꯐꯥꯜꯗꯒꯤ ꯄꯥꯎ ꯇꯥꯕꯤꯔꯤ ꯚꯥꯔꯠ ꯑꯃꯁꯨꯡ ꯕꯪꯒ꯭ꯂꯥꯗꯦꯁꯅ ꯂꯩꯕꯥꯛ ꯑꯅꯤ ꯑꯁꯤꯒꯤ ꯉꯝꯈꯩ ꯄꯔꯤꯡꯗ ꯁꯥꯟꯇꯤ ꯊꯝꯅꯕ ꯑꯃꯁꯨꯡ ꯇꯪꯗꯨ ꯂꯩꯇꯥꯕ ꯐꯤꯕꯝ ꯂꯩꯍꯟꯅꯕ ꯁꯦꯠꯄ ꯐꯤꯔꯦꯞ ꯂꯩ ꯍꯥꯏꯅ ꯑꯃꯨꯛ ꯍꯟꯅ ꯐꯣꯡꯗꯣꯛꯈ꯭ꯔꯦ꯫ BSF ꯑꯃꯁꯨꯡ ꯕꯣꯔꯗꯔ ꯒꯥꯔꯗ ꯕꯪꯒ꯭ꯂꯥꯗꯦꯁꯀꯤ ꯗꯥꯏꯔꯦꯛꯇꯔ ꯖꯦꯅꯔꯦꯜ ꯊꯥꯛꯀꯤ 53 ꯁꯨꯕ ꯕꯣꯔꯗꯔ ꯀꯣꯑꯣꯔꯗꯤꯅꯦꯁꯟ ꯀꯟꯐꯔꯦꯟꯁ ꯊꯥ ꯑꯁꯤꯒꯤ 9ꯗꯒꯤ 13 ꯐꯥꯎꯕ ꯅ꯭ꯌꯨ ꯗꯦꯜꯂꯤꯗ ꯄꯥꯡꯊꯣꯛꯈꯤ꯫ ꯃꯤꯐꯝ ꯑꯗꯨ ꯂꯩꯕꯥꯛ ꯑꯅꯤꯅ ꯉꯝꯈꯩ ꯂꯝꯗꯝꯒꯤ ꯉꯥꯛꯁꯦꯜ ꯑꯃꯁꯨꯡ ꯊꯧꯁꯤꯜ ꯊꯧꯔꯥꯡ ꯍꯟꯅ ꯌꯦꯡꯁꯤꯟꯅꯕꯒꯤ ꯃꯔꯨꯑꯣꯏꯕ ꯇꯥꯟꯖꯥ ꯑꯣꯏꯈꯤ꯫ ꯅꯥꯀꯜ ꯑꯅꯤꯅ ꯉꯝꯈꯩꯗ ꯃꯈꯥ ꯇꯥꯅ ꯄꯦꯇ꯭ꯔꯣꯂꯤꯡ ꯆꯠꯄ ꯍꯦꯟꯒꯠꯍꯟꯅꯕ ꯑꯃꯁꯨꯡ ꯃꯤꯀꯨꯞ ꯅꯥꯍꯨꯝꯁꯤꯡꯅ ꯂꯩꯗꯨꯅ ꯉꯝꯈꯩ ꯂꯥꯟꯅ ꯑꯥꯏꯟ ꯀꯥꯏꯅ ꯃꯤꯑꯣꯏꯁꯤꯡ ꯆꯠꯊꯣꯛ ꯆꯠꯁꯤꯟ ꯇꯧꯕ ꯊꯤꯡꯅꯕ ꯄꯨꯟꯅ ꯊꯕꯛ ꯂꯧꯈꯠꯃꯤꯟꯅꯅꯕ ꯌꯥꯅꯈꯤ꯫ ꯃꯤꯐꯝ ꯑꯗꯨꯗ ꯚꯥꯔꯠꯀꯤ ꯃꯥꯏꯀꯩꯗ BSF ꯗꯥꯏꯔꯦꯛꯇꯔ ꯖꯦꯅꯔꯦꯜ ꯄ꯭ꯔꯕꯤꯟ ꯀꯨꯃꯥꯔꯅ ꯂꯨꯆꯤꯡꯈꯤ ꯑꯗꯨꯒ ꯕꯪꯒ꯭ꯂꯥꯗꯦꯁꯀꯤ ꯃꯥꯏꯀꯩꯗꯅ ꯗꯥꯏꯔꯦꯛꯇꯔ ꯖꯦꯅꯔꯦꯜ ꯃꯦꯖꯔ ꯖꯦꯅꯔꯦꯜ ꯃꯣꯍꯃꯠ ꯑꯁ꯭ꯔꯐ ꯐꯨꯖꯃꯥꯟ ꯁꯤꯗꯤꯀꯤꯅ ꯂꯨꯆꯤꯡꯈꯤ꯫ ꯒꯜꯐ ꯑꯣꯐ ꯑꯣꯃꯥꯟꯗ ꯚꯥꯔꯠꯀꯤ ꯀꯃꯔꯁꯤꯌꯦꯜ ꯖꯍꯥꯖꯁꯤꯡꯗ ꯑꯃꯦꯔꯤꯀꯥꯒꯤ ꯅꯦꯚꯦꯜ ꯐꯣꯔꯁꯁꯤꯡꯅ ꯂꯥꯟꯗꯥꯔꯛꯄꯕꯨ ꯚꯥꯔꯠꯅ ꯀꯟꯅ ꯌꯥꯅꯤꯡꯗꯕ ꯐꯣꯡꯗꯣꯛꯂꯤ꯫ ꯉꯁꯤ ꯃꯄꯥꯟ ꯊꯧꯔꯝ ꯃꯟꯇ꯭ꯔꯥꯂꯣꯏꯅ ꯑꯃꯦꯔꯤꯀꯥꯒꯤ ꯁꯥꯔꯁ ꯗꯤ ꯑꯦꯐꯤꯌꯔꯁ ꯖꯦꯁꯟ ꯃꯦꯛꯁꯄꯨ ꯃꯟꯇ꯭ꯔꯥꯂꯣꯏꯗ ꯀꯧꯗꯨꯅ ꯋꯥꯐꯝ ꯑꯗꯨ ꯈꯪꯍꯟꯈꯤ꯫ ꯑꯃꯦꯔꯤꯀꯥꯒꯤ ꯅꯦꯚꯦꯜ ꯐꯣꯔꯁꯁꯤꯡꯅ ꯂꯥꯟꯗꯥꯔꯛꯄ ꯑꯗꯨꯗ ꯂꯩꯕꯥꯛ ꯑꯁꯤꯒꯤ ꯃꯤꯑꯣꯏ ꯑꯍꯨꯝ ꯂꯩꯈꯤꯗ꯭ꯔꯦ꯫ ꯃꯄꯥꯟ ꯊꯧꯔꯝ ꯃꯟꯇ꯭ꯔꯥꯂꯣꯏꯅ ꯑꯃꯦꯔꯤꯀꯥꯒꯤ ꯖꯦꯁꯟ ꯃꯦꯛꯁꯄꯨ ꯀꯧꯈꯠꯄ ꯑꯁꯤ ꯍꯟꯗꯛꯀꯤ ꯑꯁꯤꯅ ꯑꯅꯤꯔꯛ ꯁꯨꯕꯅꯤ꯫ ꯃꯟꯇ꯭ꯔꯥꯂꯣꯏꯅ ꯊꯣꯛꯄ ꯆꯦꯔꯣꯜ ꯑꯃꯅ ꯃꯤꯁꯝ ꯄꯨꯕ ꯖꯍꯥꯖꯁꯤꯡꯗ ꯇꯝꯊꯤꯕ ꯑꯦꯇꯦꯛ ꯆꯠꯊꯈꯤꯕ ꯑꯗꯨ ꯂꯩꯕꯥꯛ ꯑꯁꯤꯅ ꯌꯥꯝꯅ ꯍꯛꯆꯤꯟꯅ ꯂꯧꯏ ꯍꯥꯏꯔꯤ꯫ ꯑꯃꯦꯔꯤꯀꯥꯒꯤ ꯁꯥꯔꯁ ꯗꯤ ꯑꯦꯐꯤꯌꯔꯁꯇ ꯚꯥꯔꯠꯅ ꯊꯧꯗꯣꯛ ꯑꯁꯤꯒꯤ ꯃꯇꯥꯡꯗ ꯌꯥꯅꯤꯡꯗꯕ ꯋꯥꯐꯝꯁꯤꯡ ꯐꯣꯡꯗꯣꯛꯈꯤ꯫ ꯂꯣꯏꯅꯅ ꯃꯐꯝ ꯑꯗꯨꯗ ꯃꯊꯧ ꯇꯧꯔꯤꯕ ꯑꯃꯦꯔꯤꯀꯥꯒꯤ ꯅꯦꯚꯦꯜ ꯐꯣꯔꯁꯁꯤꯡꯅ ꯇꯨꯡꯗ ꯃꯤꯆꯝ ꯃꯤꯌꯥꯝꯒꯤ ꯄꯨꯟꯁꯤ ꯁꯣꯛꯍꯟꯗꯅꯕ ꯅꯤꯡꯊꯤꯅ ꯆꯦꯛꯁꯤꯟ ꯊꯧꯔꯥꯡ ꯂꯧꯈꯠꯅꯕ ꯋꯥꯐꯝꯁꯨ ꯐꯣꯡꯗꯣꯛꯈꯤ꯫ ꯅꯦꯁꯅꯦꯜ ꯇꯦꯁꯇꯤꯡ ꯑꯦꯖꯦꯟꯁꯤ NTAꯅ ꯊꯥ ꯑꯁꯤꯒꯤ 19 ꯑꯃꯨꯛ ꯍꯟꯅ ꯄꯥꯡꯊꯣꯛꯀꯗꯧꯔꯤꯕ ꯔꯤ ꯅꯤꯠ UG 2026 ꯄꯔꯤꯈ꯭ꯌꯥꯒꯤ ꯃꯇꯝ ꯑꯦꯛꯖꯥꯃꯤꯅꯦꯁꯟ ꯋꯤꯟꯗꯣ ꯃꯤꯅꯤꯠ 15 ꯍꯥꯞꯀꯠꯇꯨꯅ ꯀꯦꯟꯗꯤꯗꯦꯠꯁꯤꯡꯒꯤ ꯇꯉꯥꯏ ꯐꯗꯕꯁꯤꯡ ꯈꯪꯅ ꯄꯥꯡꯊꯣꯛꯅꯅꯕ ꯆꯠꯄ ꯐꯤꯔꯦꯞ ꯂꯩ꯫ ꯑꯦꯟ.ꯇꯤ.ꯑꯦꯅ ꯋꯥꯔꯣꯜ ꯑꯃꯗ ꯍꯥꯏ ꯅꯧꯅ ꯁꯦꯝꯗꯣꯛ ꯁꯦꯝꯖꯤꯟ ꯇꯧꯔꯛꯂꯤꯕ ꯑꯁꯤ ꯍꯧꯈꯤꯕ ꯆꯍꯤ ꯀꯌꯥꯗꯒꯤ ꯀꯦꯟꯗꯤꯗꯦꯠꯁꯤꯡꯗꯒꯤ ꯐꯪꯕ ꯐꯤꯗꯕꯦꯛ ꯃꯇꯨꯡ ꯏꯟꯅ ꯁꯦꯝꯕꯅꯤ꯫ ꯅꯨꯃꯤꯠ ꯅꯤꯅꯤ ꯆꯠꯊꯒꯗꯕ ꯕ꯭ꯔꯤꯛꯁ ꯂꯩꯕꯥꯛꯁꯤꯡꯒꯤ ꯂꯧꯎ ꯁꯤꯡꯎ ꯃꯟꯇ꯭ꯔꯤꯁꯤꯡꯒꯤ ꯃꯤꯐꯝ ꯑꯁꯤꯗꯒꯤ ꯃꯩꯙ꯭ꯌ ꯄ꯭ꯔꯗꯦꯁꯀꯤ ꯏꯟꯗꯣꯔꯗ ꯍꯧꯈ꯭ꯔꯦ꯫ ꯀꯦꯟꯗ꯭ꯔꯒꯤ ꯂꯧꯎ ꯁꯤꯡꯎ ꯃꯟꯇ꯭ꯔꯤ ꯁꯤꯕꯔꯥꯖ ꯁꯤꯡ ꯆꯧꯍꯥꯟꯅ ꯃꯤꯑꯣꯏ ꯀꯥꯡꯕꯨꯁꯤꯡ ꯑꯗꯨꯕꯨ ꯇꯔꯥꯝꯅ ꯑꯣꯛꯈꯤ ꯑꯃꯁꯨꯡ ꯃꯥꯂꯦꯝ ꯄꯨꯝꯕꯁꯤ ꯏꯃꯨꯡ ꯑꯃꯠꯇꯅꯤ ꯍꯥꯏꯕ ꯕꯥꯁꯨꯗꯦꯕ ꯀꯨꯇꯨꯝꯕꯀꯝ ꯍꯥꯏꯕ ꯋꯥꯈꯜꯂꯣꯟ ꯃꯈꯥ ꯇꯥꯅ ꯁꯟꯍꯟꯕꯒꯤ ꯇꯉꯥꯏ ꯐꯗꯕ ꯆꯦꯠꯅ ꯄꯟꯈꯤ꯫ ꯃꯍꯥꯛꯅ ꯍꯥꯏ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯒꯤ ꯂꯝꯖꯤꯡ ꯃꯈꯥꯗ ꯚꯥꯔꯠꯀꯤ ꯃꯤꯠꯌꯦꯡ ꯑꯁꯤ ꯂꯥꯟꯒꯤ ꯃꯍꯨꯠꯇ ꯁꯥꯟꯇꯤ ꯊꯝꯕ ꯑꯃꯁꯨꯡ ꯃꯨꯛꯅꯕꯒꯤ ꯃꯍꯨꯠꯇ ꯇꯦꯡꯕꯥꯡ ꯄꯤꯅꯕ ꯍꯥꯏꯕ ꯋꯥꯈꯜꯂꯣꯟ ꯑꯗꯨꯗ ꯁꯥꯒꯠꯄꯅꯤ꯫ ꯂꯧꯎ ꯁꯤꯡꯎꯒꯤ ꯂꯝꯗ ꯚꯥꯔꯠꯅ ꯃꯥꯏ ꯄꯥꯛꯂꯤꯕꯁꯤꯡ ꯑꯗꯨꯁꯨ ꯃꯟꯇ꯭ꯔꯤꯅ ꯄꯟꯈꯤ꯫ ꯃꯍꯥꯛꯅ ꯍꯥꯏ ꯍꯧꯈꯤꯕ ꯆꯍꯤ ꯇꯔꯥ ꯑꯁꯤꯗ ꯂꯧꯎ ꯁꯤꯡꯎꯒꯤ ꯂꯝꯗ ꯆꯍꯤꯗ ꯆꯥꯗ 4.5%ꯒꯤ ꯆꯥꯡꯗ ꯒ꯭ꯔꯣꯊ ꯂꯩꯔꯦ꯫ ꯂꯩꯕꯥꯛ ꯑꯁꯤꯒꯤ ꯑꯄꯨꯟꯕ ꯆꯤꯟꯖꯥꯛ ꯄꯨꯊꯣꯛꯄꯒꯤ ꯆꯥꯡ 1,000,000,000,000,000 ꯔꯣꯝ ꯌꯧꯔꯦ꯫ ꯃꯍꯥꯛꯅ ꯍꯥꯏ ꯚꯥꯔꯠꯀꯤ ꯑꯄꯨꯟꯕ ꯂꯧꯃꯤꯁꯤꯡꯒꯤ ꯃꯅꯨꯡꯗ ꯆꯥꯗ 40% ꯔꯣꯝꯗꯤ ꯑꯄꯤꯛꯄ ꯑꯃꯗꯤ ꯂꯝ ꯂꯩꯖꯗꯕ ꯂꯧꯃꯤꯁꯤꯡꯅꯤ꯫ ꯃꯈꯣꯏꯗ ꯁꯛꯇꯤ ꯄꯤꯕ ꯍꯥꯏꯕꯁꯤꯅ ꯄꯨꯟꯅ ꯆꯥꯎꯈꯠꯃꯤꯟꯅꯅꯕꯒꯤ ꯈ꯭ꯋꯥꯏꯗꯒꯤ ꯃꯔꯨꯑꯣꯏꯕ ꯄꯥꯝꯕꯩꯅꯤ꯫ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯋꯥꯏꯈꯣꯝ ꯆꯤꯇ꯭ꯔꯙꯅꯤꯗꯒꯤ
14: ꯃꯦꯛꯁꯤꯀꯣꯗ ꯁꯥꯟꯅꯈꯤꯕ ꯋꯥꯔꯜ ꯀꯞꯀꯤ ꯑꯅꯤꯁꯨꯕ ꯃꯦꯠꯁꯇ ꯁꯥꯎꯠ ꯀꯣꯔꯤꯌꯥꯅ ꯆꯦꯛ ꯔꯤꯄꯕ꯭ꯂꯤꯛꯄꯨ ꯄꯥꯟꯖꯜ 2-1 ꯊꯣꯏꯈ꯭ꯔꯦ꯫ ꯑꯍꯨꯝꯁꯨꯕ ꯃꯦꯠꯁ ꯀꯦꯅꯥꯗꯥ ꯑꯃꯗꯤ ꯕꯣꯁꯅꯤꯌꯥ ꯑꯦꯟ ꯍꯔꯖꯦꯒꯣꯚꯤꯅꯥ ꯇꯣꯔꯣꯟꯇꯣꯗ ꯉꯁꯤ ꯅꯣꯡꯌꯥꯏ ꯃꯇꯨꯡ ꯄꯨꯡ 12 ꯃꯈꯥꯏꯗ ꯁꯥꯟꯅꯒꯅꯤ꯫ ꯑꯗꯨꯒ ꯃꯔꯤꯁꯨꯕ ꯃꯦꯠꯁꯅ USA ꯑꯃꯗꯤ ꯄꯦꯔꯥꯒ꯭ꯋꯦꯅ ꯂꯣꯁ ꯑꯦꯟꯖꯦꯂꯤꯁꯇ ꯍꯌꯦꯡ ꯑꯌꯨꯛ ꯄꯨꯡ 6 ꯃꯈꯥꯏꯗ ꯁꯥꯟꯅꯒꯅꯤ꯫ 35ꯁꯨꯕ ꯁꯔ ꯆꯨꯔꯆꯥꯟꯗ ꯁꯤꯡ KCSICVE ꯃꯦꯃꯣꯔꯤꯌꯦꯜ ꯐꯨꯠꯕꯣꯜ ꯇꯣꯔꯅꯥꯃꯦꯟ 2026 ꯉꯁꯤ ꯁꯥꯟꯅꯈꯤꯕ ꯂꯤꯛ ꯃꯦꯠꯁꯇ USA NMFA ꯄꯥꯟꯖꯜ 2-0 ꯊꯣꯏꯈ꯭ꯔꯦ꯫ ꯑꯇꯣꯞꯄ ꯃꯦꯠꯁ ꯑꯃꯗ ꯔꯍꯤ ꯌꯨꯁꯤꯅ ꯏꯝꯐꯥꯜ ꯌꯨꯠ ꯐꯨꯠꯕꯣꯜ ꯀ꯭ꯂꯕꯄꯨ ꯄꯦꯅꯥꯜꯇꯤ ꯀꯤꯛꯇ ꯄꯥꯟꯖꯜ 5-3 ꯊꯣꯏꯈ꯭ꯔꯦ꯫ ꯃꯔꯤꯁꯨꯕ MNCA ꯃꯦꯟꯁ ꯑꯟꯗꯔ 19 ꯋꯥꯟ ꯗꯦ ꯇ꯭ꯔꯣꯐꯤ 2026 ꯂꯤꯛ ꯃꯦꯠꯁꯁꯤꯡꯗ YWC ꯂꯪꯊꯕꯥꯜꯅ ꯊꯥꯎ ꯊꯥꯡꯃꯩꯕꯟꯕꯨ ꯋꯤꯀꯦꯠ 7 ꯊꯣꯏꯈ꯭ꯔꯦ꯫ AMCA ꯊꯧꯕꯥꯜꯅ KCC ꯀꯣꯡꯕ ꯕꯖꯥꯔꯕꯨ ꯋꯤꯀꯦꯠ 4 ꯑꯃꯗꯤ KASC ꯈꯣꯃꯤꯗꯣꯛꯅ PTCC ꯄꯥꯠꯁꯣꯏꯕꯨ ꯋꯤꯀꯦꯠ 4 ꯊꯣꯏꯈ꯭ꯔꯦ꯫ ꯚꯥꯔꯠꯀꯤ PV ꯁꯤꯟꯙꯨ ꯁꯤꯗꯅꯤꯗ ꯆꯠꯊꯔꯤꯕ ꯑꯣꯁꯇ꯭ꯔꯦꯂꯤꯌꯟ ꯑꯣꯄꯟ ꯕꯦꯗꯃꯤꯟꯇꯟ ꯇꯣꯔꯅꯥꯃꯦꯟꯠꯀꯤ ꯅꯨꯄꯤꯒꯤ ꯁꯤꯡꯒꯜꯁꯇ ꯁꯦꯃꯤ ꯐꯥꯏꯅꯦꯜ ꯆꯪꯂꯦ꯫ ꯑꯍꯨꯝꯁꯨꯕ ꯁꯤꯠ ꯁꯤꯟꯙꯨꯅ ꯉꯁꯤ ꯆꯥꯏꯅꯤꯁ ꯇꯥꯏꯄꯦꯒꯤ ꯆꯦꯟ ꯁꯨꯌꯨꯕꯨ ꯀ꯭ꯋꯥꯇꯔ ꯐꯥꯏꯅꯦꯜꯗ 6-6, 6-7 ꯃꯥꯏꯊꯤꯕ ꯄꯤꯈꯤ꯫ ꯁꯦꯃꯤ ꯐꯥꯏꯅꯦꯜꯗ ꯃꯍꯥꯛꯅ ꯇꯣꯞ ꯁꯤꯠ ꯖꯄꯥꯟꯒꯤ ꯑꯀꯥꯅꯦ ꯌꯥꯃꯥꯒꯨꯆꯤꯒ ꯊꯦꯡꯅꯔꯒꯅꯤ꯫ ꯐꯥꯏꯅꯦꯜ ꯂꯥꯛꯂꯤꯕ ꯅꯣꯡꯃꯥꯏꯖꯤꯡ ꯅꯨꯃꯤꯠꯇ ꯁꯥꯟꯅꯔꯒꯅꯤ꯫ ꯉꯥꯟꯊꯣꯏ
8: ꯑꯔꯣꯏꯕꯗ ꯃꯔꯨꯑꯣꯏꯕ ꯄꯥꯎ ꯑꯃꯨꯛ ꯍꯟꯅ, ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯔꯥꯖ꯭ꯌ ꯑꯁꯤꯒꯤ ꯁꯦꯜ ꯊꯨꯝꯒꯤ ꯐꯤꯕꯝ ꯐꯒꯠꯍꯟꯅꯕ ꯁꯥꯟꯇꯤ ꯄꯨꯔꯛꯅꯕ ꯇꯨꯡ ꯀꯣꯏꯅ ꯆꯥꯎꯈꯠꯄꯒꯤ ꯊꯕꯛꯇ ꯅꯤꯇꯤ ꯑꯌꯣꯒꯅ ꯑꯆꯧꯕ ꯊꯧꯗꯥꯡ ꯂꯧꯅꯕ ꯍꯥꯏꯈ꯭ꯔꯦ꯫ ꯔꯥꯖ꯭ꯌꯄꯥꯜ ꯑꯖꯌ ꯀꯨꯃꯥꯔ ꯚꯂꯥꯅ 2024-25 ꯁꯪꯒꯤꯠ ꯅꯥꯇꯛ ꯑꯦꯀꯥꯗꯃꯤ ꯑꯦꯋꯥꯔꯗ ꯑꯃꯁꯨꯡ ꯎꯁꯇꯥꯗ ꯕꯤꯁꯃꯤꯂꯥ ꯈꯥꯟ ꯌꯨꯕ ꯄꯨꯔꯁꯀꯥꯔ ꯐꯪꯂꯒꯗꯕ ꯃꯅꯤꯄꯨꯔꯒꯤ ꯃꯤꯑꯣꯏ 8ꯄꯨ ꯊꯥꯒꯠꯄ ꯐꯣꯡꯗꯣꯔꯛꯂꯤ꯫ ꯃꯅꯤꯄꯨꯔꯒꯤ ꯆꯨꯔꯆꯥꯟꯗꯄꯨꯔ ꯖꯤꯂꯥꯗ ꯃꯃꯥꯡꯗ ꯑꯥꯏꯟ ꯀꯥꯏꯅ ꯄꯣꯄꯤ ꯊꯥꯔꯝꯕ ꯂꯝ ꯑꯦꯀꯔ ꯀꯌꯥ ꯁꯔꯀꯥꯔꯒꯤ ꯄ꯭ꯔꯣꯖꯦꯛ ꯍꯤꯅꯤꯁꯤꯒꯤ ꯃꯈꯥꯗ ꯑꯍꯥꯟꯕ ꯑꯣꯏꯅ ꯍꯋꯥꯏ ꯊꯔꯥꯛ ꯊꯥꯗꯨꯅ ꯃꯥꯏ ꯄꯥꯛꯅ ꯂꯣꯛꯂꯦ꯫ ꯚꯥꯔꯠ ꯑꯃꯁꯨꯡ ꯕꯪꯒ꯭ꯂꯥꯗꯦꯁꯅ ꯂꯩꯕꯥꯛ ꯑꯅꯤ ꯑꯁꯤꯒꯤ ꯉꯝꯈꯩ ꯄꯔꯤꯡꯗ ꯁꯥꯟꯇꯤ ꯊꯝꯕ ꯑꯃꯁꯨꯡ ꯇꯪꯗꯨ ꯂꯩꯇꯥꯕ ꯐꯤꯕꯝ ꯂꯩꯍꯟꯅꯕ ꯑꯆꯦꯠꯄ ꯐꯤꯔꯦꯞ ꯂꯩ ꯍꯥꯏꯅ ꯑꯃꯨꯛ ꯍꯟꯅ ꯐꯣꯡꯗꯣꯛꯈ꯭ꯔꯦ꯫ ꯑꯃꯁꯨꯡ ꯒꯜꯐ ꯑꯣꯐ ꯑꯣꯃꯥꯟꯗ ꯚꯥꯔꯠꯀꯤ ꯀꯃꯔꯁꯤꯌꯦꯜ ꯖꯍꯥꯁꯁꯤꯡꯗ ꯑꯃꯦꯔꯤꯀꯥꯒꯤ ꯅꯦꯚꯦꯜ ꯐꯣꯔꯁꯁꯤꯡꯅ ꯂꯥꯟꯗꯥꯔꯛꯄꯕꯨ ꯚꯥꯔꯠꯅ ꯀꯟꯅ ꯌꯥꯅꯤꯡꯗꯕ ꯐꯣꯡꯗꯣꯛꯂꯤ꯫ ꯄꯥꯎ ꯂꯣꯏꯖꯔꯦ꯫
7: ꯑꯗꯣꯝꯅ ꯊꯧꯔꯝ ꯇꯥꯕꯤꯔꯤꯕ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯪꯂꯥ ꯆꯦꯅꯦꯜꯒꯤ ꯅꯨꯃꯤꯗꯥꯡꯒꯤ ꯊꯧꯔꯝ ꯄꯔꯦꯡꯅꯤ꯫ ꯍꯧꯖꯤꯛ ꯂꯥꯟꯊꯣꯛꯆꯔꯤ ꯄꯨꯡꯐꯝ ꯑꯁꯤꯗ ꯆꯌꯣꯜꯁꯤꯗ ꯊꯧꯔꯝ ꯑꯁꯤꯕꯨ ꯈꯣꯝꯖꯤꯟꯕ ꯑꯃꯗꯤ ꯊꯧꯔꯝ ꯂꯥꯟꯊꯣꯛꯄꯤꯔꯤꯕ ꯁꯪꯂꯥꯛꯄꯝ ꯗꯦꯕꯆꯟꯗ꯭ꯔ ꯁꯔꯃ,